ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948 ವೈಶಾಖ 21, ಅಂದರೆ 2026 ಇಸ್ವಿಯ ಮೇ ತಿಂಗಳ 11 ತಾರೀಕಿನ ಶುಭಪ್ರದಾಯಕವಾದಂತಹ ಸೋಮವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮಗಳನ್ನ ಆರಂಭಿಸ್ತಾ ಇರೋದು ಆರ್ ಜೆ ಅಶ್ವಥ ಮಲ್ನಾಡ್.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ
6: ಆರು ಗಂಟೆ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲನ. 6:10 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ದಿನದ ಆರಂಭವನ್ನು ದೈವಿಕವಾದಂತಹ ಮಾತು, ಮಂಥನ ಹಾಗೂ ಗೀತೆಗಳೊಂದಿಗೆ ಆರಂಭಿಸಿದಾಗ ದಿನಕ್ಕೆ ಒಂದು ಉತ್ತಮವಾದಂತಹ ಅರ್ಥ ಸಿಗ್ತಾ ಹೋಗುತ್ತೆ. ಹೊಸದೊಂದು ಸಪ್ತಾಹದ ಮುನ್ನುಡಿಯಲ್ಲಿ ನಾವಿದ್ದಾಗ ನಮ್ಮ ಇಡೀ ದಿನ ಸೊಗಸಾಗಿರೋದು ಬಹಳ ಮುಖ್ಯ ಅಲ್ವಾ? ಈ ಕಾರಣಕ್ಕೆ ನೀವು FM ಟ್ಯೂನ್ ಮಾಡಿದಿರಾ. ಸದ್ಯಕ್ಕೆ ಕೇಳಿ ಸೊಗಸಾದ ಗೀತೆ, ವಿಘ್ನವನ್ನು ನಿವಾರಿಸು ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು RJ ಅಶ್ವಿತಾ ಮಲ್ನಾಡ್.

ಶಿವನ ಕುರಿತಾದಂತಹ ವಿಶೇಷವಾದಂತಹ ಗೀತೆನ ಕೇಳಿದ್ರಿ. ಸೋಮವಾರ, ಸೋಮವಾರದ ಆರಾಧ್ಯ ದೈವ ಸೋಮೇಶ್ವರ ಶಿವ. ಸರಳತೆಯ ಪ್ರತೀಕವಾದಂತಹ ಶಿವನನ್ನು ಆರಾಧಿಸೋದು ಮನಸ್ಸಿಗೆ ವಿಶೇಷವಾದಂತಹ ನೆಮ್ಮದಿಯನ್ನು ನೀಡ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಆಕಾಶವಾಣಿ ಎಫ್ಎಂ ರೈನ್ಬೋ ಸಮಯವಾಗಿದೆ 6:31. ಈ ಒಂದು ಹೊತ್ತಲ್ಲಿ ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಭಕ್ತಿ ಪ್ರಧಾನವಾದಂತಹ ಗೀತೆಗಳನ್ನ ಕೇಳ್ತಾ ಈಗ ತಾನೇ ಎಸ್ ಜಾನಕಿರ್ ಅವರ ಧ್ವನಿಯಲ್ಲಿ ಈ ಹಿತ ಅನಿಸುವಂತಹ ಗೀತೆಯನ್ನು ಕೇಳಿದ್ರಿ. ಮುಂದೆ ಕೇಳಿ ಕೆ ಎಸ್ ಚಿತ್ರಾರ್ ಅವರ ಧ್ವನಿಯಲ್ಲಿ ಹಾಲುಂಡ ತವರು ಚಿತ್ರದ 7 ಶಿವ ಅನ್ನುವಂತಹ ಗೀತೆ. ಮುಂಜಾನೆಯ ಸಮಯದಲ್ಲಿ ಇಂತಹ ಗೀತೆಗಳನ್ನ ಕೇಳೋದು ಮನಸ್ಸಿಗೆ ಖುಷಿ ನೀಡೋದಲ್ಲದೆ ಒಂದು ರೀತಿ ಅಲೌಕಿಕವಾದಂತಹ ಭಾವನೆಯನ್ನು ನಮ್ಮಲ್ಲಿ ತಿಳಿಸಿಬಿಡುತ್ತೆ. ಕೇಳಿ ಈ ಗೀತೆಯನ್ನು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ.

ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಪಿಲ್ಲನ. 6:46 ಹೊತ್ತಿನಲ್ಲಿ ಶಿವನ ಗೀತೆಗಳನ್ನು, ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ವಿ ನಾವು ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಶಿವನ ಗೀತೆಗಳು ಅಂತ ಹೇಳಿದಾಗ ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ಅದರ ಪ್ರಭಾವ ಹೆಚ್ಚಾಗೇ ಇದೆ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ಉದಯವಾದಂತಹ ವಚನ ಸಾಹಿತ್ಯ ಮಾನವನಿಗೆ ಅವನ ಯೋಚನಾ ಲಹರಿಗೆ ಹೊಸದೊಂದು ದಿಕ್ಕನ್ನೇ ನೀಡಿತು ಅಂತ ಹೇಳಬಹುದು. ಅಂತಹ ವಚನದಲ್ಲಿ ಜೀವನದ ಬಹಳ ಕ್ಲಿಷ್ಟವಾದಂತಹ ವಿಷಯಗಳನ್ನು ಕೂಡ ಇಷ್ಟವಾಗೋ ರೀತಿಯಲ್ಲಿ ಸರಳವಾಗಿ ಹೇಳಿದ್ದಾರೆ. ಅಂತಹ ಒಂದು ಸೊಗಸಾದ ವಚನವನ್ನು ಕೇಳೋಣ. ಆಸೆಯ ಕುರಿತು ಇರುವಂತಹ ವಚನ ಇದು. ಅಂಬಯ್ಯನುಳಿ ರವರ ಧ್ವನಿಯಲ್ಲಿ, ಆಯ್ದಕ್ಕಿ ಲಕ್ಕಮ್ಮರವರಿಂದ ರಚಿತವಾದಂತಹ ವಚನ. ತದನಂತರ ಕೇಳಿ ಕನ್ನಡ ರತ್ನ ಭಂಡಾರ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ ಕೆ ಕುಲಕರ್ಣಿ ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ. ಎನ್ ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್ ಕೆ ಅವರ ಒಂದು ಲಹರಿ ಬದುಕಿನ ಬಗ್ಗೆ.
1: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ. ಲೈಫ್ ಆಫ್ಟರ್ ಆಲ್ ಈಸ್ ಇಂಟರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ, ತೇನವಿನ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು ದೇಶ ಕಾಲ ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋ ಬಾಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ. ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಈ ಫಿಲಾಸಫಿಯನ್ನು ಈಗ ಯಾರು ಒತ್ತಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80ರಲ್ಲಿದ್ದೇನೆ. ಈ ಬಾಳ ಸಂಜೆಯಲ್ಲಿ ಆತ್ಮ ನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತವೆ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹ

0: ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್ಕೆ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ ನವಸಹಸ್ರ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತ ದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗಃ ಅದ್ಯತನೀಯ ಅವಶ್ಯಕತಾ ವರ್ತತೆ.
3: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
2: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಷು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿಃ ಅಭವತ್.
3: ಬೀತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ ಚುಕಾ ಹೈ. ಪೆಟ್ರೋಲ್ ಮೇ ಇಥೆನಾಲ್ ಬ್ಲೆಂಡಿಂಗ್ ಕೋ ಲೇಕರ್ ಅಭೂತಪೂರ್ವ ಕಾಮ ಹುವಾ ಹೈ. ಪಹಲೆ ಹಮನೆ ಶತ ಪ್ರತಿಶತ ಎಲ್ಪಿಜಿ ಕವರೇಜ್ ಪರ್ ಫೋಕಸ್ ಕಿಯಾ, ಅಬ್ ಹಮ್ ಪೈಪ್ ಸೆ ಸಸ್ತಿ ಗ್ಯಾಸ್ ಪರ್ ಫೋಕಸ್ ಕರ್ ರಹೆ, ಸಿಎನ್ಜಿ ಆಧಾರಿತ ವ್ಯವಸ್ಥಾ ಕೋ ಪ್ರಮೋಟ್ ಕರ್ ರಹೆ. ಐಸೆ ತಮಾಮ್ ಪ್ರಯಾಸೋ ಕೆ ಕಾರಣ ಭಾರತ ಇಸ್ ಬಹುತ್ ಬಡೆ ವೈಶ್ವಿಕ ಊರ್ಜಾ ಸಂಕಟ ಕಾ ಸಾಮನಾ ಕರ್ ರಹಾ.
2: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷ ಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೇ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲಃ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯೇ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯೆ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಲೆ ಭಾಜಪದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೆ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ ಭಾರತಂ ಅನ್ನಪೂರ್ಣ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. ಅವಧೇಯಂ ಯತ್ ನವನಿರ್ವಾಚಿತಾಃ ವಿಧೇಯಕಾಃ ಅಪಿ ಅಸ್ಯಾಂ ಸಭಾಯಾಂ ಉಪಸ್ಥಿತಾಃ ಭವೇಯುಃ. ಅಸಮರಾಜ್ಯಸ್ಯ ರಾಜ್ಯಪಾಲಃ ಲಕ್ಷ್ಮಣಪ್ರಸಾದ ಆಚಾರ್ಯಃ ಮುಖ್ಯಮಂತ್ರಿ ಪದಾಯ ನಿರ್ವಾಚಿತಂ ಹಿಮಂತ ಬಿಶ್ವ ಸರ್ಮಾಣಂ ರಾಜ್ಯೇ ನೂತನ ಸರ್ವಕಾರಸ್ಯ ಘಟನಾರ್ಥಂ ಆಹೂತವಾನ್. ಭಾಜಪಾ ನೇತೃತ್ವೇನ ಎನ್ಡಿಎ ಇತ್ಯಸ್ಯ ವಿಧಾಯಕ ದಲಸ್ಯ ಸರ್ವಸಮ್ಮತ್ಯಾ ನೇತೃರೂಪೇಣ ನಿರ್ವಾಚಿತಃ ಶ್ರೀ ಹಿಮಂತ ಶರ್ಮಾ ಘಟಬಂಧನ ನೇತೃಭಿಃ ಸಹ ಲೋಕಭವನೆ ರಾಜ್ಯಪಾಲಂ ಮಿಲಿತ್ವಾ ಔಪಚಾರಿಕ ರೂಪೇಣ ಸರ್ವಕಾರಸ್ಯ ಘಟನಾರ್ಥಂ ಪ್ರತಿವೇದನಂ ದತ್ತವಾನ್. ರಾಜ್ಯಪಾಲಃ ಶ್ವಃ ಹಿಮಂತ ಬಿಶ್ವಶರ್ಮಣೆ ನೂತನ ಮಂತ್ರಿಪರಿಷದಃ ಸದಸ್ಯೇಭ್ಯಶ್ಚ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಪ್ರದಾಸ್ಯತಿ. ಶಪಥಗ್ರಹಣ ಸಮಾರೋಹ ಖಾನಾಪಾರಾ ಇತ್ಯತ್ರ ಪ ಪಶು ಚಿಕಿತ್ಸಾ ಮಹಾವಿದ್ಯಾಲಯಸ್ಯ ಕ್ರೀಡಾಂಗಣೆ ಆಯೋಜಿತಂ ಭವಿಷ್ಯತಿ ಯಸ್ಮಿನ್ ಪ್ರಧಾನಮಂತ್ರಿ

ಶ್ರೀ ನರೇಂದ್ರ ಮೋದಿ, ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾಹ, ರಕ್ಷಾಮಂತ್ರಿ ರಾಜನಾಥ ಸಿಂಹ, ಭಾಜಪಾ ಅಧ್ಯಕ್ಷ ನಿತಿನ್ ನವೀನ್ ಇತ್ಯಾದಯ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ವರ್ತತೆ. ಇತಿ ವಾರ್ತಾಃ.

0: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
0: FM ರೈನ್ಬೋಗೆ ಮೆಸೇಜ್ ಮಾಡಿ.
4: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
7: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
8: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
7: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
8: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಶ್ರೋತೃಗಳೇ, ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದಿಂದ ಪ್ರತಿ ಗುರುವಾರದಂದು ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರೊಂದಿಗೆ ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಖ್ಯವಾಹಿನಿಯಲ್ಲಿ ಬೆಳಗ್ಗೆ 8:35, ರೈನ್ಬೋದಲ್ಲಿ ಮಧ್ಯಾಹ್ನ 2:45, ಇನ್ನು ವಿವಿಧ ಭಾರತಿಯಲ್ಲಿ ಸಂಜೆ 7:07 ಪ್ರಸಾರವಾಗ್ತಾ ಇದೆ. ತಪ್ಪದೇ ಕೇಳಿ ಆಕಾಶಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮ ಕಾರ್ಯಕ್ರಮ ಸರಣಿ.

0: ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಶ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು, ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ. ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಆಳಂದು ಮತ್ತು ಚಿಂಚೋಳಿಯಲ್ಲಿ 5-4 ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ದೀವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ.

0: ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ.
1: ನಮ್ಮ ಮುಂದಿನ ಕಾರ್ಯಕ್ರಮ

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನ ಬೆಲ್ಲನ. 7:16 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಥ ಮಲ್ನಾಡ್. ಪ್ರಿಯ ಕೇಳುಗರೇ, ಇದೀಗ ಒಂದು ಸೊಗಸಾದ ಭಾವಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ಗೀತೆಯನ್ನು ಆಲಿಸಿ, ಗೀತೆಯನ್ನು ಬರೆದಂತಹ ಕವಿ ಯಾರು ಅಂತ ನಿಮಗೆ ತಿಳಿದಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶ ಬರಲಿ. ನೀವು ಸಂದೇಶ ಕಳಿಸ್ಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 9480901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ. ಈ ಸೊಗಸಾದ ಭಾವಗೀತೆಯನ್ನು, ಕವಿತೆಯನ್ನು ಬರೆದಂತಹ ಕವಿ ಯಾರಿರಬಹುದು ಅನ್ನೋ ಅಂತಹ ಸಂದೇಶವನ್ನು ಕಳಿಸಿ.

ಅಲ್ಲ. ಹಾಡು ಹಳೆಯದಾದರೇನು? ಸಂಜಯ್ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಈ ಒಂದು ಗೀತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ಅಂತ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಬರವಣಿಗೆ ಶೈಲಿಯಿಂದ ಮನೆಮಾತಾದಂತಹ ಕವಿ ಜಿ ಎಸ್ ಶಿವರುದ್ರಪ್ಪ. ಇವರ ಸುಮಾರಷ್ಟು ಗೀತೆಗಳನ್ನ ಚಲನಚಿತ್ರಗಳಲ್ಲೂ ಕೂಡ ನಾವು ಕಾಣಬಹುದು. ಇದೀಗ ಪ್ರಸಾರ ಆದಂತಹ ಗೀತೆ ಭಾವಗೀತೆಗಿಂತ ಹೆಚ್ಚಾಗಿ ನಾವು ಮಾನಸ ಸರೋವರ ಚಿತ್ರದಲ್ಲಿ ಹಾಡು ಹಳೆಯದಾದರೇನು ಭಾವನವ ನವೀನ ಈ ಸೊಗಸಾದ ಗೀತೆಯಾಗಿ ನಾವು ಕಾಣಬಹುದು. ಅದರಲ್ಲೂ ಈ ಒಂದು ಗೀತೆಯ ಸಾಲಿನಲ್ಲಿ ಬರುತ್ತಲ್ಲ ಒಂದು ಸಾಹಿತ್ಯದ ಸಾಲು ಏನು ಹೇಳುತ್ತೆ, ಹಳೆಯ ಹಾಡಿನಿಂದ ಹೊಸದ ಬದುಕನ್ನು ಕಟ್ಟುವೆ ಅಂತ. ಎಷ್ಟು ಸೊಗಸಾಗಿದೆಯಲ್ಲ. ಮತ್ತಷ್ಟು ಇವರ ಸೊಗಸಾದ ಗೀತೆಯ ಗಾಯನವನ್ನು ಕೇಳ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದ ಪೂರ. ಜೊತೆಗೆ ಅವರೊಟ್ಟಿಗೆ ಅವರೊಂದಿಗೆ ಇರುವಂತಹ ನೆನಪುಗಳನ್ನ ಕೂಡ ನೀವು ಹಂಚ್ಕೋಬಹುದು. ಅವರ ಗೀತೆಗಳನ್ನ ಸಾಹಿತ್ಯವನ್ನು ಓದಿರೋರಾಗಿದ್ದರೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

0: ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11:00 ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ MV ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ TVK ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13 ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ IPL T20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17 ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ AFC 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2 ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ಧ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32 ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78 ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ನಮ್ಮ ಮುಂದಿನ ಕಾರ್ಯಕ್ರಮ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ

ಆಕಾಶವಾಣಿ ಎಫ್ಎಂ ರೈನ್ಬೋ ಸಮಯವಾಗಿದೆ 7:45 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಜಿ ಎಸ್ ಶಿವರುದ್ರಪ್ಪರವರ ರಚಿತವಾದಂತಹ ಗೀತೆಗಳನ್ನ ಕೇಳ್ತಾ

ಜಿ ಎಸ್ ಶಿವರುದ್ರಪ್ಪ ಅವರ ಗೀತೆಗಳನ್ನ ಕೇಳ್ತಾ ಇದ್ವಿ. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಪೂರ್ಣ ಹೆಸರು, ನಮ್ಮ ಕನ್ನಡ ಸಾಹಿತ್ಯ ಲೋಕದ ದೈತ್ಯ ಪ್ರತಿಭೆ. ಅವರು ಕವಿ, ವಿಮರ್ಶಕ, ಸಂಶೋಧಕ ಮತ್ತು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂಥವರು. ಕುವೆಂಪುರವರ ನಂತರ ರಾಷ್ಟ್ರಕವಿ ಅನ್ನುವಂಥ ಬಿರುದಿಗೆ ಪಾತ್ರರಾದಂಥ ಹೆಗ್ಗಳಿಕೆ ಇವರದು. ಶಿವರುದ್ರಪ್ಪನವರು ನವೋದಯ ಮತ್ತು ನವ್ಯ ಸಾಹಿತ್ಯ ಈ ಎರಡನ್ನ ಕೂಡ ಒಂದು ಬ್ಯಾಲೆನ್ಸ್ಡ್ ರೀತಿಯಾಗಿ ಅಂದರೆ ಸಮತೋಲನದಿಂದ ನೋಡಿದಂಥವರು. ಅವರ ಕವಿತೆಗಳಲ್ಲಿ ಹೆಚ್ಚಾಗಿ ಜೀವನ ಪ್ರೀತಿ, ಸಾಮಾಜಿಕ ಕಳಕಳಿ ಮತ್ತು ದಾರ್ಶನಿಕತೆ ಎದ್ದು ಕಾಣುತ್ತೆ. ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ ಅಪ್ರತಿಮವಾದಂತಹ ಕವನ ಸಂಕಲನ. ಸ್ನೇಹಿತರೆ, ನಿಮ್ಮಲ್ಲಿ ಕವಿತೆಯನ್ನು ಓದುವಂಥ ಅಥವಾ ವಾಚಿಸುವಂತಹ ಇಷ್ಟ ಇದ್ದರೆ ದಯವಿಟ್ಟು ದೀಪದ ಹೆಜ್ಜೆಯನ್ನು ಓದಬೇಕು ನೀವು. ಅನಾವರಣ ಮತ್ತು ವ್ಯಕ್ತ ಮಧ್ಯ ಅನ್ನುವಂತಹ ಕವನ ಸಂಕಲನಗಳನ್ನು ರಚಿಸಿದರು. ಕವಿತೆ ಮಾತ್ರ ರಚಿಸೋದಲ್ಲದೆ ವಿಮರ್ಶಾ ಕ್ಷೇತ್ರದಲ್ಲೂ ಕೂಡ ಅಪ್ರತಿಮ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮೀಕ್ಷೆ ಮತ್ತು ಸೌಂದರ್ಯ ಸಮೀಕ್ಷೆ ಈ ಎರಡೂ ಅವರ ಪ್ರಮುಖ ಕೃತಿಗಳಾಗಿರುತ್ತೆ. ರಾಷ್ಟ್ರಕವಿ ಪ್ರಶಸ್ತಿ, ಪಂಪಾ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಇವರು 1992 ದಾವಣಗೆರೆಯಲ್ಲಿ ನಡೆದಂತಹ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮೈಸೂರು ಅನಂತಸ್ವಾಮಿರವರ ಧ್ವನಿಯಲ್ಲಿ ನೀವು ಕೇಳಿದ್ರಿ. ಈಗ ಮತ್ತೊಂದು ಅವರ ಒಂದು ಬಹಳ ಪ್ರಸಿದ್ಧವಾದಂತಹ ಗೀತೆಯನ್ನು ಕೇಳೋಣ, ಸಿ ಅಶ್ವಥ್ರವರ ಧ್ವನಿಯಲ್ಲಿ.

ಇಂಥ ಭಾವನಾತ್ಮಕವಾಗಿ ನಮಗೆಲ್ಲರಿಗೂ ಕನೆಕ್ಟ್ ಆಗುವಂಥ ಗೀತೆ ಅಲ್ವಾ ಇದು? ಉಷಾರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ ಅಲ್ಸೂರಿನಿಂದ. ಉಷಾ ಅವರೇ, ನಿಮಗೆ ನಿಮ್ಮ ಸಂದೇಶ ನೋಡಿ ಬಹಳ ಸಂತೋಷ ಆಯಿತು. ಧನ್ಯವಾದಗಳು ತಮ್ಮ ಪ್ರೀತಿಗೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ, ಬಹಳ ಇಷ್ಟ ಆಗ್ತಾ ಇದೆ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಜಿ ಎಸ್ ಶಿವರುದ್ರಪ್ಪರವರ ಬಗ್ಗೆ ಮಾಹಿತಿ ಕೇಳಿ ಸಂತೋಷ ಆಯಿತು. ಭಾವಗೀತೆಗಳು ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಧನ್ಯವಾದಗಳು. ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ರೆ, ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದೀರಾ. ಪ್ರಿಯ ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮ ಭಾವಗೀತೆಗಳನ್ನ ಪ್ಲೇ ಮಾಡಿಬಿಡೋದು ಅಥವಾ ಯಾವುದೋ ಒಬ್ಬರು ಕವಿಗಳ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ. ನಾವು ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲೂ ಕೂಡ ಸಾಹಿತ್ಯದ ಅಭಿರುಚಿ ಅನ್ನೋದು ಬೆಳಗಲಿ, ನೀವು ಕೂಡ ಅದರ ಕಡೆ ಆಸಕ್ತಿನ ಹೊಂದಲಿ ಅನ್ನೋ ಕಾರಣಕ್ಕೋಸ್ಕರ. ಕನ್ನಡ ಸಾರಸ್ವತ ಲೋಕ ಬಹಳ ಶ್ರೀಮಂತಿಕೆಯಿಂದ ಕೂಡಿದೆ. ಇಂತಹ ಮಹಾನ್ ಚೇತನರು ನಮಗೆ ಕವಿಗಳ ರೂಪದಲ್ಲಿ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ. ಅದರ ಸದುಪಯೋಗ ನಾವೆಲ್ಲರೂ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ್ ಪ್ರಸಾರವಾಗುತ್ತೆ. ತದನಂತರ ನನ್ನ ನಿಮ್ಮ ಭೇಟಿ ಸರಿಯಾಗಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್. ನಮಸ್ಕಾರ, ಶುಭ ದಿನ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸೈರಾ ಮುಜ್ತಬಾ.

ಆಕಾಶವಾಣಿ ಎಫ್ಎಂ ರೈನ್ಬೋ ಸಮಯವಾಗಿದೆ 8:31. ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಹಲೋ ಕರ್ನಾಟಕ. ನಿಮ್ಮ ಜೊತೆಯಾಗಿರೋದು ಆರ್ಜಿ ಅಶ್ವಥಾ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗೂ ಕೂಡ ಬಹಳಷ್ಟು ಖುಷಿಯನ್ನು ತಂದುಕೊಡ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಿತ್ ಅ ವೆರಿ ಪಾಸಿಟಿವ್ ನೋಟ್ ಹರಿಚರಣ್ ರವರ ಧ್ವನಿಯಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳೋದ್ರ ಮೂಲಕ ಆರಂಭಿಸೋಣ.

ಮೀಸಲಾಗಿಟ್ಟಿದ್ದೀರಿ. ಈ ದಿನದ ಕುರಿತು ಒಂದು ಪ್ರಮುಖವಾದಂಥ ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು. ಯಾಕಂದರೆ ಈ ದಿನದ ಹಿನ್ನೆಲೆ ಮತ್ತು ಇತಿಹಾಸ ಇದೆಯಲ್ಲ, ಅದು ನಿಜವಾಗ್ಲೂ ಸ್ಫೂರ್ತಿದಾಯಕವಾಗಿರುವಂಥದ್ದು. ಏನದು, ಅದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಕೊಟ್ಟಿದ್ರೆ ನೀವು ಕೂಡ ನಮ್ಮೊಟ್ಟಿಗೆ ವಾಟ್ಸಪ್ ಮೆಸೇಜ್ ಮೂಲಕ ಹಂಚ್ಕೊಬಹುದು. 9484801013 ನಮ್ಮ ವಾಟ್ಸಪ್ ನಂಬರ್. ನಮ್ಮ ಹೇಳ್ತೀನಿ, 9480901013 ಈ ಒಂದು ಸಂಖ್ಯೆಗೆ ನೀವು ಮೆಸೇಜ್ ಮಾಡಬಹುದು. ಜೊತೆಗೆ ಮನಸ್ಸಿಗೆ ಹಿತ ಅನಿಸುವಂತಹ ಗೀತೆಗಳನ್ನ ಕೂಡ ಕೇಳ್ತಾ ಸಾಕ್ಬಹುದು. ನಿಮ್ಮ ನೆಚ್ಚಿನ ಕನ್ನಡ ಕಾಮನವಿಲ್ನಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ಅಶ್ವಥ ಮಲ್ನಾಥ್.

ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯದ ಬಗ್ಗೆ, ಫಿಟ್ನೆಸ್ ಬಗ್ಗೆ ಹಾಗೂ ದಿನದ ವಿಶೇಷತೆಯ ಬಗ್ಗೆ ಮತ್ತು ನಗರದ ಸುದ್ದಿ ಸಮಾಚಾರಗಳನ್ನ ನಿಮಗೆ ನೀಡ್ತಾ ಹೋಗ್ತೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ದಿನ ಬಹಳ ವಿಶೇಷತೆಯಿಂದ ಕೂಡಿದೆ. ಯಾಕಂದರೆ ಇವತ್ತು ಮೇ 11, ಇವತ್ತನ್ನು ನಾವು ನ್ಯಾಷನಲ್ ಟೆಕ್ನಾಲಜಿ ಡೇ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿ ಆಚರಿಸ್ತೀವಿ. ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ತಾಂತ್ರಿಕ ಸಾಧನೆಗಳನ್ನ ಸ್ಮರಿಸ್ಕೊಳ್ಳಿಕ್ಕೆ ಈ ದಿನವನ್ನು

ಕಾರ್ತಿಕ್ ರವರ ಮ್ಯಾಜಿಕಲ್ ಧ್ವನಿಯಲ್ಲಿ ಗೀತೆನ ಕೇಳಿದ್ರಿ. ಪ್ರಮೋದ್ ಮರವಂತೆ ರವರ ಸಾಹಿತ್ಯದಲ್ಲಿ ಏನ್ ಸೊಗಸಾಗಿ ಬರ್ತಿದಾರಲ್ವಾ, ರಾಮನನ್ನ ಜಪಿಸುವಂತಹ ಮನಸ್ಸು ದೇವಾಲಯ ಇದ್ದಂತೆ ಅಂತ ಬಹಳ ಖುಷಿಯಾಯಿತು ಈ ಗೀತೆಯನ್ನು ಕೇಳಿ. ಆ್ಯಂಡ್ ಇವತ್ತು ನಾವು ಭಾರತದಲ್ಲಿ ತಂತ್ರಜ್ಞಾನದ ದಿನವನ್ನು ಆಚರಿಸ್ತಾ ಇದ್ದೀವಿ, ದ ನ್ಯಾಷನಲ್ ಡೇ ಆಫ್ ಟೆಕ್ನಾಲಜಿ. ಭಾರತವನ್ನು ಪರಮಾಣು ಶಕ್ತಿಯಾಗಿ ಸ್ಥಾಪಿಸಿದಂತಹ ದಿನ ಇದು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸುಮಾರಷ್ಟು ಪರೀಕ್ಷೆಗಳು ಸ್ಮರಣಾರ್ಥವಾಗಿ ನಡೆದಂತಹ ದಿನ, ಎಸ್ಪೆಷಲಿ ಪ್ರೋಗ್ರಾಮ್ ನಡೆಸಿದಂತಹ ದಿನ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ ಪುನರ್ವಿ ಅಜ್ಜಣ್ಣನವರ್, ಸದ್ವಿನ, ಮಹೇಶ್ ಹಾಗೂ ಸೌಮ್ಯ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಮೆಸೇಜ್ ಕಳಿಸಿ, ನಮ್ಮ ದೇಶದ ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇರುವಂತಹ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ತಂತ್ರಜ್ಞಾನ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಆ್ಯಂಡ್ ಅಫ್ಕೋರ್ಸ್ ನೀವು ರೈಟ್ಫುಲ್ ಆಗಿ ಹೇಳ್ದಂಗೆ 1998 ಮೇ 11 ಭಾರತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೂರು ಪ್ರಮುಖ ಸಾಧನೆಗಳನ್ನ ಮಾಡುತ್ತೆ. ಒಂದು ನಮ್ಮ ಲಿಸನರ್ ಅವ್ರು ಹೇಳಿದಿರೋ ಹಾಗೆ ಪ್ರೋಗ್ರಾನ್, ಎರಡು ಪರಮಾಣು ಪರೀಕ್ಷೆ. ಇದು ರಾಜಸ್ಥಾನದಲ್ಲಿ ಈ ಪ್ರೋಗ್ರಾನ್ ಆಪರೇಷನ್ ಶಕ್ತಿ ಅಡಿಯಲ್ಲಿ ಭಾರತ ಯಶಸ್ವಿಯಾಗಿ ಅಣುಬಾಂಬ್ ಪರೀಕ್ಷೆಯನ್ನು ನಡೆಸುತ್ತೆ. ಇದರೊಂದಿಗೆ ನಮ್ಮ ದೇಶ ಭಾರತ ಅಣ್ವಸ್ತ್ರಶಾಸ್ತ್ರ ಹೊಂದಿದ ರಾಷ್ಟ್ರಗಳ ಸಾಲಿಗೆ ಸೇರಿಕೊಳ್ಳುತ್ತೆ. ಎರಡನೇದು ಹಂಸತ್ರಿ ಅಂತ, ಭಾರತದಲ್ಲೇ ತಯಾರಾದಂತಹ ಪ್ರಥಮ ಹಗುರ ವಿಮಾನ ಹಂಸ 3 ಬೆಂಗಳೂರಿನಲ್ಲಿ ತನ್ನ ಮೊದಲ ಯಶಸ್ವಿ ಹಾರಾಟವನ್ನು ನಡೆಸುತ್ತೆ. ತದನಂತರ ತ್ರಿಶೂಲ್ ಕ್ಷಿಪಣಿ, ಇದೇ ದಿನ ಭಾರತ ಸ್ವದೇಶಿ ನಿರ್ಮಿತ ತ್ರಿಶೂಲ್ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸುತ್ತೆ. ಈ ಒಂದು ಹಿಸ್ಟಾರಿಕಲ್ ಮೂಮೆಂಟ್, ಇಲ್ಲಿ ಪ್ರೋಗ್ರಾಮ್ 2 ಪರಮಾಣು ಪರೀಕ್ಷೆಯಾಗುತ್ತೆ, ಹಂಸ 3 ನಮ್ಮ ಬೆಂಗಳೂರಿನಲ್ಲಿ ಹಾರಾಡುತ್ತೆ, ತ್ರಿಶೂಲ್ ಕ್ಷಿಪಣಿಯಾಗುತ್ತೆ, ಆ ಒಂದು ಪರೀಕ್ಷೆ ಕೂಡ ಯಶಸ್ವಿಯಾಗಿ ಪೂರೈಸುತ್ತೆ. ಈ ಒಂದು ದಿನವನ್ನು ಮೆಮೊರಬಲ್ ಆಗಿ ಇಟ್ಕೊಬೇಕು, ಈ ಐತಿಹಾಸಿಕ ಸಾಧನೆನ ಶಾಶ್ವತವಾಗಿ ನಾವು ಸ್ಮರಿಸಬೇಕು ಅನ್ನೋ ಕಾರಣಕ್ಕೆ ಆಗಿನ ಕಾಲದ ಪ್ರಧಾನಿಯಾದಂತಹ ಅಟಲ್

ಬಿಹಾರಿ ವಾಜಪೇಯಿ ಅವರು ಮೇ 11ನ್ನ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಘೋಷಿಸ್ತಾರೆ. ಅಂಡ್ ಅದರ ಮುಂದ್ ವರ್ಷ ಸಬ್ಸಿಕ್ವೆಂಟ್ ಆಗಿ 1999 ಈ ಒಂದು ದಿನವನ್ನ ಆಚರಿಸಲಾಗುತ್ತೆ. ಮತ್ತಷ್ಟು ಮಾತಾಡ್ತಾ ಸಾಗೋಣ, ನಿಮ್ಮ ಅಭಿಪ್ರಾಯಗಳು ನೀವು ಹಂಚ್ಕೊಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸಪ್ತಾ ಸಾಗರದ ಆಚೆಯಲ್ಲೂ ಈ ಒಂದು ಚಿತ್ರದಿಂದ ಬ್ಯೂಟಿಫುಲ್ ಟ್ರ್ಯಾಕನ್ನು ಕೇಳಿದ್ರಿ. ರೆಸ್ಪಾನ್ಸಿಬಲ್ ಇನ್ನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಈ ಒಂದು ವರ್ಷದ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ. ಅಂದರೆ ಅಂತರ್ಗತ ಬೆಳವಣಿಗೆಗಾಗಿ ಜವಾಬ್ದಾರಿಯುತ ನಾವೀನ್ಯತೆ ಅನ್ನೋದು ನಮ್ಮಲ್ಲಿ ಇರ್ತದೆ.

ಬೇಕು ಅನ್ನೋದು. ತಂತ್ರಜ್ಞಾನ ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಮತ್ತು ಅದನ್ನು ಜವಾಬ್ದಾರಿಯುತವಾಗಿ ಬಳಸಬೇಕು ಅನ್ನುವಂತಹ ಸಂದೇಶ ಈ ವರ್ಷದ ಧ್ಯೇಯವಾಕ್ಯದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಬಿಕಾಸ್ ಟೆಕ್ನಾಲಜಿ ನಮ್ಮೆಲ್ಲರ ಕೈಯಲ್ಲೂ ಇದೆ ಅಲ್ವಾ, ಯಾವಾಗಲೂ ನಮ್ಮ ಜೊತೆಯಾಗೇ ಇರುತ್ತೆ. ಆದರೆ ಅದನ್ನು ಅರ್ಥಗರ್ಭಿತವಾಗಿ ಮೀನಿಂಗ್ಫುಲ್ ಆಗಿ ನಮಗೂ ತೊಂದರೆ ಆಗದೆ ಬೇರೆಯವ್ರಿಗೂ ತೊಂದರೆ ಮಾಡದೆ ಅದರಿಂದ ನಾವು ನಮ್ಮ ಒಂದು ಅಂತರ್ಗತವಾಗಿ ನಾವು ಬೆಳವಣಿಗೆ ಆಗಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅಂಶಗಳನ್ನ ಪಡೆದು ಮುನ್ನಡಿಬೇಕು ಅನ್ನೋಂಥ ಒಂದು ತತ್ವವನ್ನು ಈ ಮಾತು ನಮಗೆ ಹೇಳುತ್ತೆ. ಆ್ಯಂಡ್ ಅದನ್ನು ನಾವು ಅನುಕರಿಸಬೇಕು ಕೂಡ ಹೌದು. ಮತ್ತಷ್ಟು ಮಾತನ್ನು ಮುಂದುವರಿಸ ಸಾಗೋಣ. ಜೊತೆಗಿರುತ್ತೆ ಇಂಪಾದ ಸಂಗೀತ ನಿಮ್ಮ ಜೊತೆಗೆ.

ಇವತ್ತಿನ ಕಾರ್ಯಕ್ರಮ ನಮಗೆ ಬಹಳ ಇಷ್ಟ ಆಯಿತು ಅಂತ ಸಂದೇಶ ಬಂದಿದೆ. ಹನುಮಂತೇಗೌಡ ಹ್ಯಾಡ್ಲಿ, ಕಿಶನ್ ರೋಷನ್, ಶೋಭಾರಾಣಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಶ್ರೀಧರ್, ಪದ್ಮ, ಪನಗಟ್ಟಿ, ಅನಂತ್ ಕುಮಾರ್ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತೊಂದು

ಸಾಕಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇದೆ, ಬಟ್ ಪ್ಲೀಸ್ ಕನ್ಸಿಡರ್ 9 ಗಂಟೆಯ ನಂತರ ಬರುವಂಥ ರಿಕ್ವೆಸ್ಟ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನ್ಯಾಷನಲ್ ಟೆಕ್ನಾಲಜಿ ಡೇ, ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಈ ದಿನದಂದು ನಾವು ನಮ್ಮ ದೇಶದ ಪ್ರಗತಿಗೆ ಶ್ರಮಿಸ್ತಾ ಇರುವಂತಹ ವಿಜ್ಞಾನಿಗಳು, ಸಂಶೋಧಕರು ಮತ್ತು ತಂತ್ರಜ್ಞರು ಇವ್ರನ್ನ ಗೌರವಿಸ್ತೇವೆ. ಆ್ಯಂಡ್ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ TDB, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಬೋರ್ಡ್, ಪ್ರತಿ ವರ್ಷ ನವೀನ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದವ್ರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಿ ಪುರಸ್ಕರಿಸುತ್ತೆ. ಅಷ್ಟು ಮಾತ್ರ ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನದ ಪ್ರದರ್ಶನ, ರಸಪ್ರಶ್ನೆಗಳು ಮತ್ತು ಉಪನ್ಯಾಸ ಆಯೋಜಿಸುವ ಮೂಲಕ ಯುವ ಪೀಳಿಗೆಯನ್ನು ತಂತ್ರಜ್ಞಾನದ ಕಡೆಗೆ ಆಕರ್ಷಿಸಲಾಗುತ್ತೆ. ಒಟ್ಟಾರೆ ಇಂದಿನ ದಿನ ಇಷ್ಟೆಲ್ಲ ವಿಶೇಷತೆಯೊಂದಿಗೆ ಕೂಡಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ, ಶುಭ ದಿನ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ನಮಸ್ಕಾರ, ಶುಭೋದಯ ಪ್ರೀತಿಯ ಕೆಲುಕರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 9:01 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ. ಸಖತ್ ಸಾಂಗು.

ಕಾರ್ಯಕ್ರಮದಲ್ಲಿ ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥ ಮಲ್ನಾಡ್. ಪ್ರಿಯ ಕೇಳುಗರೇ, ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಹಿತ ಅನಿಸುವಂತಹ ಗೀತೆಗಳನ್ನ ನಿಮ್ಮೊಟ್ಟಿಗೆ ಅಸಂಖ್ಯಾತರಾದಂತಹ ಅಪರಿಚಿತರಾದಂಥ ನಿಮ್ಮ ಸ್ನೇಹಿತರಿಗೂ ಕೇಳಿಸ್ಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. ನಮ್ಮ ಸಂಖ್ಯೆ ಹೀಗಿದೆ, 9489901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ. ಈಗ ಆಲ್ರೆಡಿ ಸರಿಯಾಗಿ 9 ಗಂಟೆಯಿಂದ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ಆ ಮೆಸೇಜ್ನ ಕನ್ಸಿಡರ್ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ರಾಮ ರಾಮ ರೇ ಚಿತ್ರದ ಈ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ನಮಸ್ಕಾರ, ಉತ್ತಮವಾದಂತಹ ಗೀತೆನ ಪ್ರಸಾರ ಮಾಡಿ ಅಂತ ವಿನಯ್ ಪವಿತ್ರ ಹಾಗೂ ನಾಗರತ್ನ ವಿನೋಬ ನಗರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದರೆ. ಸವಿತಾ ವೇದ ವಿನೋದ್ ಕುಟುಂಬದವರು ನಮಗೆ ಸಂದೇಶ ಕಳಿಸಿದ್ದಾರೆ. ಧರ್ಮಣ್ಣ ದಣ್ಣಿ ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಮೆಸೇಜ್ ಮಾಡಿದ್ದಾರೆ. ಅಥಣಿ ತಾಲೂಕಿನಿಂದ ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ರೋಹಿತ್ ದಾಸನಪುರದಿಂದ ಮೆಸೇಜ್ ಮಾಡಿದ್ದಾರೆ. ಚಂದ್ರಶೇಖರ್ ನಾಯ್ಕ್ ಜೀವನ್ ಭೀಮಾನಗರ್ ದಾವಣಗೆರೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ. ಕಿಶನ್ ರೋಷನ್ ಶುಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ರೂಪಾ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಚನ್ನನಕುಂಟೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಮೂಡಲಪಿಟ್ಟಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ಹೆಸರುಗಳನ್ನ ಓದ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಒಂದಕ್ಕಿಂತ ಒಂದು ಅರ್ಥಪೂರ್ಣವಾದಂತಹ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಮಹೇಶ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಕೌಸಲ್ಯ ವಿದ್ಯಾರಣ್ಯಪುರದಿಂದ ಬೃಂದ ಅವರು ಸಂದೇಶ ಕಳಿಸಿದ್ದಾರೆ. ಪೂಜಾರಿ ಮುಂಡರ್ಗಿ ನಮಗೋಸ್ಕರ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಮಸ್ತೆ ಎಫ್ ಎಂ ರೇನ್ಬೋ ಅಂತ ನಾಗರಾಜಯ್ಯ ಗುಡ್ಡದ ನೆರಳೆ ಕೆರೆ ಹೊಸದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶ ಕಳಿಸಿದ್ರೆ ಸುಮಾರ್ ಅವರು ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾಗೇಶ್ ದೀಪ ಋತ್ವಿಕ್ ಹಾಗೂ ಜರ್ವಿಕ್ ಕೆಸಗೋಡುಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಅರ್ಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ಹರೀಶ್ ರವರು ಮಲ್ಲೇಶ್ವರಂಯಿಂದ, ಪೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಲಕ್ಷ್ಮಿ ಗಗನ್ ಸುಪ್ರಿಯಾ ಪವನ್ ರಾಹುಲ್ ಲಿಖಿತ ನಮಗೆ ಮೆಸೇಜ್ ಮಾಡಿದ್ದಾರೆ. ಮಾದೇವ ತಾವರ್ಕೆರೆ ಕುಣಗಲ್ನಿಂದ ನಾಗೇಂದ್ರ ತಾವರ್ಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ ಮೆಸೇಜ್ ಮಾಡಿದ್ದಾರೆ. ಕ್ಯಾದ್ರಿ ವೀರೇಶ್ ತೆಲಂಗಾಣದಿಂದ ಸಂದೇಶ ಕಳಿಸಿದ್ರೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ರೇಖಾ ರವಿಕುಮಾರ್ ಗಂಗಾನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮಿಷ್ಟದ ಗೀತೆಗಳು ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಹಿಂಗಾಣಿಯಿಂದ ಮೆಸೇಜ್ ಮಾಡಿದ್ದಾರೆ. ಗಣಪತಿ ಕೋಡಿಯ ಚಿತ್ತಾರ ಹೊನ್ನಾವರದಿಂದ ಮೆಸೇಜ್ ಮಾಡಿದರೆ, ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಗದಗ್ನಿಂದ ವೆಂಕಟೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಕುಲ್ಲಪ್ಪ ಸರ್ಕಲ್ನಿಂದ ನಮಗೆ ವಿಜಯಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಶಶಿವಾಳ ಜಯಣ್ಣ ಅರಸೀಕೆರೆ ತಾಲೂಕಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪ್ರಶಾಂತಿ ಹೆಚ್ ಪಿ ಜಯರಾಮ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ, ರವಿಕುಮಾರ್ ಗೌಡ ತುರುವೇಕೆರೆಯಿಂದ ಸಂದೇಶ ಕಳಿಸಿದ್ದಾರೆ, ನಮಗೂ ಒಂದು ಸಾಂಗ್ ಹಾಕಿ ಅಂತ. ರಮೇಶ್ ಅಶ್ವಿನಿ ವಾಣಿಶ್ರೀ ವೇದಾಂತ ಕಮಟೆ ಚಿಕ್ಕೋಡಿಯಿಂದ ಸಂದೇಶ ಕಳಿಸಿದ್ದಾರೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಮೆಸೇಜ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಇಂದರ್ಗಿಯಿಂದ ಮಹೇಶ್ ಹೂಗಾರ್ ಅವರು ಮೆಸೇಜ್ ಮಾಡಿದರೆ, ಶರಣಬಸಯ್ಯ ಗುರುವಿನ ಮಠ ಲಿಂಗಸಗೂರಿಂದ ಸಂದೇಶ ಕಳಿಸಿದ್ದಾರೆ. ಮಂಜುಳಾ ಮುನಿಯಮ್ಮ ಪಂತ್ರಪಾಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದೀರಾ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಈಗ ಇಲ್ಲಿ ನೀವು ಕೇಳಬಯಸುವಂತಹ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ ಸಮಯವಾಗಿದೆ 9:36. ಇಂದು ಹೊತ್ತಿನಲ್ಲಿ ಸ್ನೇಹಿತರೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮಗೋಸ್ಕರ ನಿಮಿಷದ ಸೊಗಸಾದ ಗೀತೆಗಳನ್ನ ಪ್ಲೇ ಮಾಡ್ತಾ ಕೌಸಲ್ಯರವರು ಬನಶಂಕರಿಯಿಂದ ನಮಗೆ ಮೆಸೇಜ್ ಮಾಡಿ, ಅಶ್ವಿತಾ ನಮ್ಮಿಷ್ಟದ ಗೀತೆನ ಪ್ಲೇ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಚಿದಾನಂದ ಕಲ್ಯಾಣಿ ಪತ್ತರ ನಮಗೆ

ಜೀವನದ ಸಾರವೆಲ್ಲ ಒಂದು ಗೀತೆಯಲ್ಲಿ ಕೇಳೋದಾದರೆ ಈ ಗೀತೆ ಅನ್ಬಹುದಲ್ವಾ? ತವರಿನ ಸಿರಿ ಚಿತ್ರದಿಂದ ಈ ಸೊಗಸಾದ ಗೀತೆ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಕೊಪ್ಪಳ ತಾಲೂಕಿನ ಇಂದರ್ಗಿಯಿಂದ ಮಹೇಶ್ ಹೋಗಾರ್ ಅವರು ನಮಗೆ ಮೆಸೇಜ್ ಮಾಡಿದರು. ಹಿರಿಯೂರಿನ ಸಂಸ್ಕೃತಿ ನಿವಾಸದಿಂದ ನಮಗೆ ಹರ್ಷ ಪ್ರಿಯಾ ವಿಶಾಲ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಮಗೆ ಸಂದೇಶ ಬಂದಿದೆ, ಸಂತೋಷ್ ಧೂಪದಾಳದಿಂದ ಸಂದೇಶ ಕಳಿಸಿದ್ದಾರೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರು, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದಂಥ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಂತಹ ಎಲ್ಲ ಕೇಳೋಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಸರಿಯಾಗಿ 10 ಗಂಟೆಗೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಟ್.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಸಮಯವಾಗಿದೆ 10:33 ಸಾಕ್ತಾ ಇದೆ. ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕೇಳೋಕರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಕೋರ್ತಾ ಇರೋದು ನಾನು ಆರ್ಜೆ ಅಶ್ವಥಾ ಮಲ್ನಾಟ್. ಹೊಸದೊಂದು ಸಪ್ತಾಹದಲ್ಲಿ ನಾವಿದ್ದೀವಿ. ಅ ನ್ಯೂ ಡೇ ಸ್ಟಾರ್ಟೆಡ್. ಸೊ ನಮ್ಮ ದಿನ ಬಹಳ ಚೆನ್ನಾಗಿರಲಿ ಅಂತ ಆಶಿಸ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮೆಲೋಡಿಯಸ್ ಆಗಿರುವಂತಹ ಗೀತೆಗಳನ್ನ ಕೇಳೋದ್ರ ಮೂಲಕ ದಿನಕ್ಕೆ ಒಂದು ಮ್ಯೂಸಿಕಲ್ ಆಗಿರುವಂತಹ ಆರಂಭವನ್ನು ನೀಡ್ತಾ ಸಾಗೋಣ.

ಮಾಧುರ್ಯತೆ ತುಂಬಿರುವಂತಹ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮಾಧುರ್ಯತೆ ತುಂಬಿರುವಂತಹ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕನಸಲ್ ಮನಸಲ್ ಶ್ರೀನಿವಾಸನ್ ರವರ ಧ್ವನಿಯಲ್ಲಿ ಕೇಳಿದ್ರಿ. ತುಂಬ ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಧ್ವನಿ ಶ್ರೀನಿವಾಸನ್ ರವರದು. ದಿವ್ಯಾ ರಾಘವನ್, ವೆರಿ ಬ್ಯೂಟಿಫುಲ್ ಸ್ಮೂತಿಂಗ್ ವಾಯ್ಸ್, ಸುಗಮ ಸಂಗೀತ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಹೆಸರು ದಿವ್ಯಾ ರಾಘವನ್ ರವರದು. ಅವರ ಒಂದು ಕಾಂಬಿನೇಷನಲ್ಲಿ ಹಂಸಲೇಖರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಲವ್ ವೇ ಪಾಸ್ ಆಗಲಿ ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕನ್ನು ಕೇಳಿದ್ರಿ. ಮುಂದೆ ಕೇಳಿ ಗ್ರೀನ್ ಸಿಗ್ನಲ್ ಚಿತ್ರದಿಂದ ಹರಿಹರನ್ ಅವರ ಧ್ವನಿಯಲ್ಲಿ ಈ ಸೊಗಸಾದ ಗೀತೆಯನ್ನು.

ವೇಗದ ಜೀವನ ಶೈಲಿಲಿ ನಾವೆಲ್ಲರೂ ಒಂದು ರೀತಿಯಾದಂತಹ ದಾವಂತ, ಒತ್ತಡ, ಚಿಂತೆ ಮತ್ತು ಆಯಾಸದಿಂದ ಬಳಲ್ತಾ ಇರ್ತೀವಿ. ಅಂತಹ ಸಮಯದಲ್ಲಿ ಇಂತಹ ಮಧುರ ಗೀತೆ ಮನಸ್ಸಿಗೆ ಆರಾಮದ ಮಳೆಯಂತೆ ತಂಪು ನೀಡುತ್ತೆ. ಮಧುರ ಹಾಡುಗಳು

ಕೇವಲ ಮನೋರಂಜನೆ ಮಾತ್ರ ಅಲ್ಲ, ಅದು ನಮ್ಮ ಭಾವನೆಗಳ ಅಭಿವ್ಯಕ್ತಿ ಅಂತಾನೆ ಹೇಳಬಹುದು. ಪ್ರೀತಿ, ಸ್ನೇಹ, ನೆನಪು, ನೋವು, ಆಶೆ, ಕನಸು, ಪ್ರತಿಯೊಂದು ಭಾವವನ್ನು ಕೂಡ ಸಂಗೀತ ಸುಂದರವಾಗಿ ಮನಸ್ಸಿಗೆ ತಲುಪಿಸುತ್ತೆ. ಪ್ರೀತಿ, ಸ್ನೇಹ, ನೆನಪು ಇವೆಲ್ಲ ಫೈನ್, ನೋವನ್ನು ಕೂಡ ಸಂಗೀತ ಅಷ್ಟು ಸುಮಧುರವಾಗಿ ಹೇಳುತ್ತಾ? ಏ, ನೋವನ್ನು ಅಷ್ಟು ಸುಂದರವಾಗಿ ಹೇಳಕ್ಕೆ ಹೇಗೆ ಸಾಧ್ಯ? ಅದನ್ನು ಕೇಳಿದ್ರೆ ಮಾತ್ರ ಗೊತ್ತಾಗ್ತಾ ಸಾಗುತ್ತೆ. ಕೇಳಿ ಈ ಗೀತೆ, ನೋವಿನಲ್ಲೂ ಕೂಡ ಸಂತೈಸುವ ಗೀತೆ, ಇದಕ್ಕೆ ಬಹಳಷ್ಟು ಶಕ್ತಿ ಇರುತ್ತೆ.

ಹಾಡುಗಳು ನಮಗೆ ಇಷ್ಟ ಆಗ್ತಾ ಇದೆ. ಲೈಟ್ ಮ್ಯೂಸಿಕ್ ಸೈಲೆಂಟ್ ಹಾಡುಗಳು ಸದಾ ಕಾಲ ಸುಂದರವಾಗಿರುತ್ತೆ ಅಂತ ನಮಗೆ ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಶೋಭಾ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದರೆ, ಸಿನಿಟಿ ಚಿಟ್ಟೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಂದ ಸಂದೇಶ ಕಳಿಸಿದ್ದಾರೆ. ದಿವ್ಯಾ ರಾಘವನ್ ನನಗೆ ತುಂಬ ಇಷ್ಟವಾದಂತಹ ಗಾಯಕಿ ಅಂತ ಹೇಳ್ತಾ ಇದ್ದಾರೆ ಹರೀಶ್ರವರು ಮಲ್ಲೇಶ್ವರಂ ಇಂದ. ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಪ್ರೀತಿಯ ಸಂದೇಶಕ್ಕೆ.

ಡೆಡ್ಲಿ ಸೋಮಾ ಚಿತ್ರದಿಂದ ಈ ಸೊಗಸಾದಗೀತೆಯನ್ನು ಕೇಳಿದ್ರೆ ಮಧುರವಾದ ಹಾಡುಗಳು ನಮ್ಮ ಮನಸ್ಥಿತಿ ಮೇಲೂ ಕೂಡ ಉತ್ತಮವಾದಂತಹ ಪರಿಣಾಮ ಬೀರ್ತಾ ಹೋಗುತ್ತೆ. ಮೃದು ಸಂಗೀತ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಏಕಾಗ್ರತೆ ಫೋಕಸನ್ನು ಕೂಡ ಹೆಚ್ಚಿಸುತ್ತಾ ಹೋಗುತ್ತೆ, ಹೃದಯಕ್ಕೆ ನೆಮ್ಮದಿ ನೀಡುತ್ತೆ. ಮತ್ತು ಅನೇಕ ಅಧ್ಯಯನಗಳು ಹೇಳುತ್ತೆ, ಓದಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ, ವಿಶ್ರಾಂತಿ ಪಡಿಬೇಕಾದ್ರೆ ಮಧುರ ಹಾಡುಗಳನ್ನ ಕೇಳಿದಾಗ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ ಅಂತ. ಸೊ ಈ ಅನುಭವ ನಿಮಗೂ ಆಗಿದ್ರೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ. ಸೂಪರ್ ಸಾಂಗ್ಸ್ ಅಂತಿದ್ದಾರೆ ಕೆಂಪರಾಜು ಮೈಸೂರಿನಿಂದ, ಯತಿರಾಜ್ ಸಂಕೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಲೈಟ್ ಮ್ಯೂಸಿಕ್ ಸೈಲೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಕ್ಕೆ ಸಾಗೋಣ.

0: ಇಂದಿನ ವೇಗದ ಕಾಲದಲ್ಲೂ ಕೂಡ ಮಧುರ ಗೀತೆಗಳ ಮಹತ್ವ ಕಡಿಮೆ ಏನಾಗಿಲ್ಲ. ಹೊಸ ತಲೆಮಾರಿನವರಾಗಿದ್ರು ಕೂಡ ಹಳೆ ಮಧುರ ಗೀತೆಗಳನ್ನ ಕೇಳ್ತಾರೆ. ಮತ್ತೆ ಮತ್ತೆ ಕೇಳಬೇಕು ಅನ್ಸುವಂತಹ ಗೀತೆಗಳು ಹತ್ತು ಹಲವು. ಯಾಕಂದ್ರೆ ಕಾಲ ಬದಲಾಗಬಹುದು, ಆದರೆ ಮನಸ್ಸಿಗೆ ತಾಕುವ ಭಾವನೆ ಯಾವತ್ತೂ ಬದಲಾಗೋದಿಲ್ಲ. ಹೀಗಾಗಿ ಮಧುರ ಗೀತೆಗಳು ಕೇವಲ ಸಂಗೀತವಲ್ಲ, ಅವು ಮನಸ್ಸಿನ ಭಾಷೆ, ಭಾವನೆಗಳ ಸೇತುವೆ ಮತ್ತು ಜೀವನದ ಸುಂದರ ಸಂಗತಿಗಳಾಗಿವೆ. ಇದನ್ನು ಹೇಳ್ತಾ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳೋ ಸಮಯ ಆಯಿತು. ನೆಕ್ಸ್ಟ್ ಆರ್ ಜೆ ರಮ್ಯರವ್ರನ್ನ ಬೀಳ್ಕೊಡ್ತಾ ಅವ್ರನ್ನ ಕರೆಸ್ಕೊಳ್ತಾ ಕ್ಷಮಿಸಿ ಬರ್ತಾ ಇದ್ದಂಗೆ
1: ನಾನು ಬಂದಾಯಿತು.
0: ಸದ್ಯಕ್ಕೆ ನಾನು ಹೊರಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಹೊಸ ವಾರ ಖುಷಿಯನ್ನು ತಂದುಕೊಡ್ಲಿ, ಹೊಸ ಸಪ್ತಾಹ ಹೊಸ ಹೊಸ ಕನಸುಗಳನ್ನ ಕೊಡಲಿ ಅಂತ ಹೇಳ್ತಾ ಸದ್ಯಕ್ಕೆ ಬಾಯ್ ಹೇಳ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:01:30. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಹಿಂದಿ ಚಿತ್ರರಂಗದ ಟ್ರಿವ್ಯಾಸ್ ಬಗ್ಗೆ ಮಾತಾಡ್ತಾ ಸಾಗೋಣ. ಜೊತೆಗೆ ಈ ಹೊತ್ತಲ್ಲಿ ಮೆಲಡಿ ಹಾಡುಗಳನ್ನು ನೀವು ರಿಕ್ವೆಸ್ಟ್ ಮಾಡ್ಬೋದು. ಸುಮಧುರವಾದಂಥ ಮೆಲಡಿ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ರಿಕ್ವೆಸ್ಟ್ ಆಗಿರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9409001013. ಈ ವಾಟ್ಸಪ್ ನಂಬರ್ಗೆ ನಿಮ್ಮ ರಿಕ್ವೆಸ್ಟ್ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಭಾರತೀಯ ಚಿತ್ರರಂಗದ ಮೊದಲ ವಾಕ್ಚಿತ್ರ ಅಂದಾಕ್ಷಣ ನಮ್ಮ ತಲೆಗೆ ಬರೋದು ಆಲಂ ಅರ ಚಿತ್ರ. 1931 ತೆರೆ ಕಂಡಂಥ ಮೊದಲ ಶಬ್ದ ಚಿತ್ರ ಅಂತ ಹೇಳಿ ಕೂಡ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಮೊದಲ ಬಾರಿಗೆನೆ ಬಂದಂಥ ಈ ಚಿತ್ರದಲ್ಲಿ ಬರೋಬ್ಬರಿ 78 ಹಾಡುಗಳಿದ್ವು ಅನ್ನೋದೇ ಒಂದು ಅಚ್ಚರಿಯ ವಿಷಯ. ಕೇವಲ ಇದೊಂದು ಸಿನಿಮಾ ಮಾತ್ರ ಆಗಿರಲಿಲ್ಲ, ಅದು ಭಾರತೀಯ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದಂಥ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಅಂತ ಕೂಡ ಕರೆಸ್ಕೊಳ್ತು. ಹಾಗಿದ್ರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಸಾಕ್ತೀನಿ. ನಿಮ್ಮ ರಿಕ್ವೆಸ್ಟ್ ನಮ್ಮನ್ನು ತಲುಪಬಹುದು, ಮೆಲಡಿ ಹಾಡುಗಳನ್ನಷ್ಟೇ ನೀವು ಇವತ್ತು ರಿಕ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಹಾಗಾಗಿ ದಯವಿಟ್ಟು ನಿಮ್ಮ ಹಾಡುಗಳು ಮೆಲಡಿ ಹಾಡುಗಳಾಗಿರಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿದ್ದೀರಿ. ಬಹಳಷ್ಟು ಜನ ನಮ್ಮ ರಿಕ್ವೆಸ್ಟ್ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್ ಸಂದೇಶವನ್ನು ಕಳಿಸಿ ಹಾಡು ಪ್ರಸಾರ ಮಾಡಿ ಅಂತ ಹೊಳೆ ಲಕ್ಷ್ಮಿ ಚಂದ್ರಶೇಖರ್ ಹರಿಯರ ವಿದ್ಯಾನಗರದಿಂದ ರಿಕ್ವೆಸ್ಟ್ ತಲುಪಿಸಿದ್ರೆ ನಮಗೂ ಕೂಡ ಈ ಹೊತ್ತಲ್ಲಿ ಒಂದು ಹಾಡು ಬೇಕು ಅಂತ ಹೇಳಿ ಅನುಪಮ ಕುಮಾರ ಪಾರ್ಕ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾವುದಾದ್ರೂ ಸರಿ ಒಂದು ಮೆಲೋಡಿ ಹಾಡು ನಮಗೋಸ್ಕರ ಬರಲಿ ಅಂತ ಹೇಳಿ ದೊಡ್ಡಾವಲಂಬರದಿಂದ ಜಗದೀಶ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಪ್ಲೀಸ್ ನಮಗೂ ಒಂದು ಹಾಡು ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ನಾಗರಾಜಯ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ ಅಂತ ಹೇಳಿ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಎಸ್ ನನ್ನ ಫೇವ್ರೆಟ್ ಸಾಂಗ್ ನನಗೋಸ್ಕರ ಪ್ರಸಾರ ಮಾಡಿ ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಯಾರು ಅಂತ ನೋಡೋದಾದರೆ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ನಮಗೂ ಕೂಡ ಒಂದು ಗೀತೆ ಪ್ರಸಾರ ಆಗಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೋಸ್ಕರ ಈ ಹಾಡುಗಳು, ನಿಮ್ಮ ನೆಚ್ಚಿನ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳು ನಿಮಗಾಗಿ ಪ್ರಸಾರ ಆಗತ್ತೆ ಖಂಡಿತವಾಗಿ ಕೂಡ. ಈಗಾಗಲೇ ಹೇಳಿದ ಹಾಗೆ ಆಲಂರ ಚಿತ್ರದ ಒಂದಷ್ಟು ಟ್ರಿವ್ಯಾ, ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಂತಹ ಚಿತ್ರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸಿನಿಮಾದಲ್ಲಿ ಶಬ್ದವನ್ನು ಅಥವಾ ವಾಯ್ಸ್ ಅಥವಾ ಸೌಂಡ್ ಇದೆಲ್ಲ ರೆಕಾರ್ಡ್ ಮಾಡೋದು ಅವತ್ತಿನ ದಿನಗಳಲ್ಲಿ ಅತಿ ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಆಗ ಇಂದಿನಂತೆ ಸೌಂಡ್ ಪ್ರೂಫ್ ಸ್ಟುಡಿಯೋಗಳಿರಲಿಲ್ಲ. ಮುಂಬೈನ ಆ ಸ್ಟುಡಿಯೋ ರೈಲ್ವೆ ಹಳಿಗಳ ಪಕ್ಕದಲ್ಲೇ ಇತ್ತಂತೆ. ಹಗಲಿನಲ್ಲಿ ರೈಲುಗಳ ಸದ್ದಿನಿಂದಾಗಿ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಂತೆ. ಹಾಗಾಗಿ ಇಡೀ ಸಿನಿಮಾನ ರಾತ್ರಿ ವೇಳೆ, ಅಂದರೆ ರೈಲುಗಳ ಸಂಚಾರ ಕಡಿಮೆ ಇದ್ದಾಗ ಚಿತ್ರೀಕರಣ ಮಾಡಲಾಯ್ತಂತೆ. ನಟರಿರ್ಬೋದು, ತಾಂತ್ರಿಕ ವರ್ಗದವರಿರ್ಬೋದು, ತಿಂಗಳುಗಟ್ಟಲೆ ರಾತ್ರಿ ಪೂರ್ತಿ ಎಚ್ಚರ ಇದ್ದು ಈ ಸಿನಿಮಾಕ್ಕಾಗಿ ಕೆಲಸ ಮಾಡಿದ್ರು ಅನ್ನೋದು ಕೂಡ ಒಂದು ರೀತಿ ಕ್ರಾಂತಿ ಅಂತಲೇ ಹೇಳ್ಬೋದಲ್ವ. ಎಲ್ಲ ಡೆಡಿಕೇಶನ್, ಎಸ್ ನಾನು ಮಾಡಬೇಕು, ನಮಗಾಗಿ ಮಾಡಬೇಕು, ನಮ್ಮ ಭಾರತೀಯ ಚಿತ್ರರಂಗಕ್ಕಾಗಿ ಮಾಡಬೇಕು ಅನ್ನುವಂಥ ನಿಲುವು ಎಲ್ಲರಲ್ಲೂ ಒಟ್ಟಿಗೆ ಇದ್ದಾಗ ಮಾತ್ರ ಇಂಥದ್ದೊಂದು ಕೆಲಸ ಸಾಧ್ಯ ಆಗೋ ಅಂಥದ್ದು.

ನೀವೇ ರಿಕ್ವೆಸ್ಟ್ ಮಾಡಿದಂತಹ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಮಗೂ ಕೂಡ ಒಂದು ಹಾಡು ಬೇಕಲ್ವಾ ಅಂತ ಹೇಳಿ ಮಂಗಳ ಅವರು ಮೈಸೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ಓಂಕಾರ್ ಇವರು ರಾಯಬಾಗ್ನಿಂದ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ತಡವಾದರೂ ಸರಿ, ಅಮ್ಮಂದಿರ ದಿನದ ದಿನಾಚರಣೆಯ ಶುಭಾಶಯಗಳು ರಮ್ಯಾ ಅಂತ ಅಶೋಕ್ ಜಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ಚಂದದ ಒಂದು ಗೀತೆ ನಮಗಾಗಿ ಪ್ರಸಾರ ಮಾಡಿದ್ರೆ ಸಾಕಪ್ಪ ಅಂತ ಸುಧಾ ಬೂದಿಹಾಳ್ನಿಂದ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳು ನಿಮಗೆ ಅನ್ಕೊಂಬಿಡಿ. ಅನಂತಕುಮಾರ್ ಕಡಬ ಗುಬ್ಬಿ ಇಲ್ಲಿಂದ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಯತ್ನ ಆಗುತ್ತೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ಒಳ್ಳೆಯ ಹಾಡುಗಳು ನಮಗಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ರೇವತಿ ರಾಹುಲ್ ಅವರು ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆ ನಿಮಗಾಗಿ ಪ್ರಸಾರವಾಗುತ್ತೆ. ನಾವು ಮಾತಾಡ್ತಾ ಇದ್ವಿ ಮೊದಲ ವಾಕ್ಚಿತ್ರ ಆಲಂ ಅರ ಬಗ್ಗೆ. ಗುಪ್ತವಾಗಿ ಒಂದಷ್ಟು ಮೈಕ್ರೋಫೋನ್ಗಳನ್ನು ಕೂಡ ಇಟ್ಟಿದ್ರಂತೆ ಅವತ್ತಿನ ಕಾಲದಲ್ಲೇ. ಆ ಕಾಲದಲ್ಲೇ ಶಬ್ದವನ್ನು ರೆಕಾರ್ಡ್ ಮಾಡೋದಕ್ಕೆ ಈಗಿನಂತೆ ಸಣ್ಣ ಸಣ್ಣ ಮೈಕ್ರೋಫೋನ್ಗಳು ಇರಲಿಲ್ಲ. ದೊಡ್ಡ ಗಾತ್ರದ ಮೈಕ್ರೋಫೋನ್ಗಳನ್ನು ನಟರಿಗೆ ಕಾಣದಂತೆ ಕ್ಯಾಮರಾದ ಹತ್ತಿರ, ನಟರ ಬಟ್ಟೆಗಳ ಹಿಂದೆ, ಗಿಡಮರಗಳ ಹಿಂದೆ ಬಚ್ಚಿಡಲಾಗ್ತಿತ್ತಂತೆ. ನಟರು ಆ ಮೈಕ್ರೋಫೋನ್ಗಳ ಹತ್ತಿರ ಬಂದೇ ಸಂಭಾಷಣೆ ಹೇಳಬೇಕಾಗಿತ್ತು ಅವತ್ತಿನ ಕಾಲದಲ್ಲಿ. ಇಷ್ಟೇ ಅಲ್ಲ, ಈ ಚಿತ್ರದ ಮೊದಲ ಹಾಡು, ಮೊದಲ ಗಾಯಕನ ಬಗ್ಗೆ ಕೂಡ ನಾವು ಮಾತಾಡಲೇಬೇಕಲ್ವಾ? ಒಂದು ಲೆಕ್ಕದಲ್ಲಿ ಭಾರತೀಯ ಚಿತ್ರರಂಗದ ಮೊದಲ ಗಾಯಕ, ಚಿತ್ರರಂಗದ ಮೊದಲ ಗಾಯಕ ಅಂತ ಕೂಡ ಹೇಳ್ಬೋದು. ಹಾಗಿದ್ರೆ ಆ ಬಗ್ಗೆ ಕೂಡ ನಿಮಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಸಾಕ್ತೀನಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಆಪ್ಕಿ ಪಸಂದ್ ಕಾರ್ಯಕ್ರಮ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ಆಲಮ್ಮರ ಚಿತ್ರದ ಮೊದಲ ಹಾಡು ಜೊತೆಗೆ ಮೊದಲ ಗಾಯಕನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಆಲಮ್ಮರ ಚಿತ್ರದ ದೀದಿ ಅಲ್ಲಾಕೆ ನಾಮ್ ಪೆ ಪ್ಯಾರ ಈ ಒಂದು ಹಾಡು ಭಾರತೀಯ ಚಿತ್ರರಂಗದ ಮೊದಲ ಹಾಡು. ಇದನ್ನ ಹಾಡಿದಂಥವರು WM ಖಾನ್ ಅವರು. ಏನು ಈ ಹಾಡಿನ ವಿಶೇಷತೆ ಅಂತ ಹೇಳಿದ್ರೆ, ಅವಾಗೆಲ್ಲ ಪ್ಲೇಬ್ಯಾಕ್ ಸಿಂಗಿಂಗ್ ಅಥವಾ ಹಿನ್ನೆಲೆ ಗಾಯನ ಅನ್ನುವಂಥ ಪದ್ಧತಿನೇ ಇರಲಿಲ್ಲ. ಹಾಡುವವರು ಶೂಟಿಂಗ್ ಸ್ಪಾಟ್ನಲ್ಲೇ ಲೈವ್ ಆಗಿ ಹಾಡಬೇಕಿತ್ತು. ಜೊತೆಗೆ ಹಾರ್ಮೋನಿಯಮ್ಮು, ತಬಲಾ ನುಡಿಸೋರು ಕ್ಯಾಮ್ರಾ ಹಿಂದೆ ಕುಳಿತು ನುಡಿಸಬೇಕಿತ್ತು. ಇದೇ ಅಲ್ಲಿ ಇದ್ದಂತಹ ಗುಪ್ತವಾಗಿ ಇಟ್ಟಿದ್ದಂತಹ ದೊಡ್ಡ ದೊಡ್ಡ ಗಾತ್ರದ ಮೈಕ್ರೋಫೋನ್ಗಳಲ್ಲಿ ರೆಕಾರ್ಡ್ ಆಗ್ತಿತ್ತು. ಹೀಗಾಗಿ ವಿಶೇಷವಾಗಿ ಮೊದಲ ವಾಕ್ ಚಿತ್ರವನ್ನು ನಾವು

ಈ ಹೊತ್ತಿನಲ್ಲಿ ಸ್ಮರಣೆ ಮಾಡ್ತಾ ಇದ್ದೀವಿ. ಸಂದೇಶವನ್ನು ಕಲಿಸಿ ನಮಗೂ ಹಾಡು ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇರೋದು. ಸಿದ್ದಾಪುರದಿಂದ ವೀರಣ್ಣ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಸೂಪರ್ ಹಾಡುಗಳು ಅಂತ ಹೇಳಿ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಸಂದೇಶವನ್ನು ಕಲಿಸ್ಕೊಟ್ಟಿದ್ದಾರೆ. ಜೊತೆಗೆ ಎಸ್ ಗುಡ್ ಮಾರ್ನಿಂಗ್ ನಂಬರ್ ಎಂಡಿಂಗ್ ವಿತ್ 1087 ಸಂದೇಶವನ್ನು ಕಲಿಸಿದ್ದಾರೆ ಅರುಣ್ ಕುಮಾರ್ ಅವರು. ಹಾಗೆ ಸಂದೇಶವನ್ನು ಕಲಿಸಿ ನಮಗೂ ಕೂಡ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇರೋದು ಕಲ್ಲೂರು ಗುಬ್ಬಿಯಿಂದ ಕೆ ಎಂ ಪ್ರಕಾಶ್ ಅವರು. ಖಂಡಿತ ನಿಮ್ಮ ರಿಕ್ವೆಸ್ಟ್ ಮಾಡಿರುವಂತಹ ನಿಮ್ಮ ನೆಚ್ಚಿನ ಹಾಡುಗಳು ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ.

ಕಿ ಪಸಂದ್ ಕಾರ್ಯಕ್ರಮವನ್ನ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇದ್ದೀರಾ. ಆಲಂ ಅರ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಿನಿಮಾ ಬಿಡುಗಡೆ ಆದಾಗ ಮುಂಬೈನ ಚಿತ್ರಮಂದಿರವೊಂದರ ಬಳಿ ಸಿಕ್ಕಾಬಟ್ಟೆ ಜನಜಂಗುಳಿ ಇತ್ತಂತೆ. ಎಷ್ಟಿತ್ತು ಅಂತ ಹೇಳಿದ್ರೆ, ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಅರಸಾಹಸ ಪಡಬೇಕಾಯ್ತಂತೆ. ಅವಧಿನ ಕಾಲದಲ್ಲಿ ಟಿಕೆಟ್ಗಾಗಿ ಒಂದು ರೀತಿ ಬ್ಲ್ಯಾಕ್ ಮಾರ್ಕೆಟ್ ಅಂತ ಹೇಳ್ತಿರಲ್ಲ, ಆ ರೀತಿಯ ಒಂದು ದಂಧೆಯೇ ಸಿನಿಮಾದಿಂದ ಶುರುವಾಯಿತು ಈ ಸಿನಿಮಾದ ಮೂಲಕವೇ ಅಂತ ಕೂಡ ಹೇಳ್ತಾರೆ. ಎಷ್ಟೋ ಜನ ಕೇವಲ ನಟರು ಹೇಗೆ ಮಾತಾಡ್ತಾರೆ, ಅದು ನಮಗೆ ಹೇಗೆ ಕೇಳಿಸುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಕಾರಣಕ್ಕೇನೆ ಗಂಟೆಗಟ್ಟಲಿ ಸರದಿಯಲ್ಲಿ ನಿಂತು ಟಿಕೆಟನ್ನು ಪರ್ಚೇಸ್ ಮಾಡ್ತಾ ಇದ್ರಂತೆ. ಇನ್ನೊಂದು, ಈ ಸಿನಿಮಾದ ಜೊತೆ ಮೊಹಮ್ಮದ್ ಅಲಿ ಜಿನ್ನಾ ಒಂದು ನಂಟನ್ನು ಹೊಂದಿದ್ರಂತೆ. ಹೇಗೆ ಅನ್ನೋ ವಿಷಯ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಈ ಸಿನಿಮಾದ ನಾಯಕ ಮಾಸ್ಟರ್ ವಿಠಲ್ ಅವರು ಮೊದಲು ಬೇರೆ ಕಂಪನಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿರ್ತಾರೆ. ಆದರೆ ಆಲಂ ಅರಾದಲ್ಲಿ ನಟಿಸೋದಕ್ಕೆ ಆ ಕಂಪನಿಯಿಂದ ಹೊರಬಂದಾಗ ಆಮೇಲೆ ಅವರ ಮೇಲೆ ಕೇಸ್ ದಾಖಲಾಗತ್ತೆ. ಆಗ ಮಾಸ್ಟರ್ ವಿಠಲ್ ಅವರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಿ ಗೆಲ್ಲಿಸಿಕೊಟ್ಟಂತಹ ವಕೀಲರು ಬೇರೆ ಯಾರೂ ಆಗಿರುವುದಿಲ್ಲ, ಅವರೇ ಸ್ವತಃ ಮೊಹಮ್ಮದ್ ಅಲಿ ಜಿನ್ನಾ. ನಿರ್ದೇಶಕ ಆರ್ ದಿ ಶಿಖರ್ ಇರಾನಿ ಅವರು ಈ ಸಿನಿಮಾವನ್ನು ಕೇವಲ ಹಿಂದಿ ಅಥವಾ ಉರ್ದುನಲ್ಲಿ ಮಾತ್ರ ಮಾಡಬೇಕು ಅಂತ ಮಾಡದೇನೆ, ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಹಿಂದೂಸ್ತಾನಿ ಅಥವಾ ಹಿಂದಿ ಮತ್ತು ಉರ್ದು ಮಿಶ್ರಿತ ಭಾಷೆಯಲ್ಲಿ ಈ ಸಿನಿಮಾ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ಬಾಲಿವುಡ್ ಸಿನಿಮಾ ಭಾಷೆಗೆ ಒಂದು ಭದ್ರ ಬುನಾದಿಯನ್ನು ಆರ್ ದಿ ಶಿಖರ್ ಇರಾನಿ ಅವರು ಹಾಕಿಕೊಡ್ತಾರೆ. ಇಷ್ಟೆಲ್ಲ ಇತಿಹಾಸ ಸೃಷ್ಟಿ ಮಾಡಿದಂಥ ಈ ಸಿನಿಮಾದ ಮೂಲ ಪ್ರಿಂಟ್, ಒರಿಜಿನಲ್ ಪ್ರಿಂಟ್ ನಮ್ಮ ಬಳಿ ಇಲ್ಲ ಅನ್ನೋದೇ ನಮ್ಮ ಅತ್ಯಂತ ಬೇಸರದ ಸಂಗತಿ. 2003 ಪುಣೆಯ ನ್ಯಾಷನಲ್ ಫಿಲ್ಮ್ ಆರ್ಕೈವ್ನಲ್ಲಿ ಸಂಭವಿಸಿದಂಥ ಬೆಂಕಿ ಅವಘಡದಲ್ಲಿ ಈ ಸಿನಿಮಾದ ಕೊನೆಯ ಪ್ರಿಂಟ್ ಕೂಡ ಸುಟ್ಟು ಭಸ್ಮವಾಗತ್ತೆ. ಈಗ ನಮಗೆ ಸಿಗೋದೇನಿದ್ರೂ ಕೇವಲ ಕೆಲವು ಫೋಟೋ ಜೊತೆಗೆ ಸಿನಿಮಾ ಬಗೆಗಿನ ಒಂದಷ್ಟು ಮಾಹಿತಿಗಳಷ್ಟೇ. ಸಂದೇಶವನ್ನು ಕಳಿಸಿದ್ದಾರೆ, ಹಾಡುಗಳೆಲ್ಲವೂ ಇಷ್ಟವಾಯಿತು, ನೆಚ್ಚಿನ ಹಾಡುಗಳ ಪ್ರಸಾರವೇ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳಿರೋದು ಅಂತ ಹೇಳಿ ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದರು.

ಹಾಡುಗಳು ಕಾರ್ಯಕ್ರಮದ ನಿರೂಪಣೆ ಎಲ್ಲವೂ ಇಷ್ಟವಾಯಿತು ಅಂತ ಭಾಗ್ಯರಮಣ ಭಾರತನಗರದಿಂದ ಹೇಳ್ತಾ ಇದ್ದಾರೆ. ಶಾಂತಚರಬಡಿಗಿರೋ ಕೊಕ್ನೂರ್ ಹರಿಹರ ಇಂದ ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದ ಹಿಂದಿಯ ಹಳೆಯ ಹಾಡುಗಳ ಕೇಳಿ ಖುಷಿಯಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ನವಿಲುಗರಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋದಕ್ಕೆ ಈಗಾಗಲೇ ನಮ್ಮ ಸ್ಟುಡಿಯೋಕ್ಕೆ ಎಂಟ್ರಿ ಕೊಟ್ಟಾಗಿದೆ ಆರ್ ಜೆ ಪುನೀತಾ ಮೇಡಮ್ ಅವರು. ಅವರೊಟ್ಟಿಗಿನ ಮಾತುಕತೆಗೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಆತ್ಮೀಯ ಸ್ನೇಹಿತರೆ ನಮಸ್ಕಾರ, ಗುಡ್ ಆಫ್ಟರ್ನೂನ್. 12:55 ಇದೆ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ನಿಮ್ಮೊಂದಿಗಿದ್ದೇನೆ ನವಿಲುಗರಿ ಕಾರ್ಯಕ್ರಮದಲ್ಲಿ. ನಿಮ್ಮ ಮೆಚ್ಚಿನ ಪುನೀತಾ, ನಂತರ ಜಾಯಿನ್ ಆಗ್ತಾರೆ ನನ್ನ ನಿಮ್ಮ ಪ್ರೀತಿಯ ರಮ್ಯಾ. ಮೇ ತಿಂಗಳು ಅಂತ ಹೇಳಿದ್ರೆ ಬೇಸಿಗೆ ಬಿಸಿಲಿನ ಮಧ್ಯೆ ಮಳೆಯನ್ನು ತರುವ ಕಾಮನಬಿಲ್ಲಿನ ಚಂದದ ಮೇ. ತಾಯಿ ದಿನವನ್ನು ಹೊತ್ತು ತಂದು ನಮ್ಮನ್ನು ಲಾಲಿ ಹಾಡಿ ಮಲಗಿಸುವ ಮೇ. ಕಾರ್ಮಿಕರ ಶ್ರಮವನ್ನು ಶ್ರದ್ಧೆಯಿಂದ ಗೌರವಿಸುವ ಮೇ. ತಂತ್ರಜ್ಞಾನದ ಔನ್ನತ್ಯವನ್ನು ಸಾರುವ ಮೇ. ಹಾಗೆಯೇ ಕರುಣೆಯ ಸಹಾನುಭೂತಿಯ ಹೊಳೆಯನ್ನು ನಮಗೆ ಪರಿಚಯಿಸುವಂತಹ ಮೇ.

ಯಾಕೆ ಇದಿಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತ ನೀವು ತಿಳ್ಕೊಳ್ಬಹುದು. ಅಲ್ರಿ ಆತ್ಮೀಯ ಸ್ನೇಹಿತರೆ, ಇವತ್ತು ಮೇ 11, ನಾಳೆ 12. ಜಗತ್ತಿನಾದ್ಯಂತ ಒಂದು ರೀತಿಯ ಕರುಣೆಯನ್ನು ಸಂಭ್ರಮಿಸುವಂತಹ ದಿವಸ. ಆದರೆ ಈ ಸಂಭ್ರಮ ಆಡಂಬರದ್ದಲ್ಲ, ಅಚಲ ಸೇವೆಯದ್ದು. ಈ ಸಂಭ್ರಮ ವಿಜೃಂಭಣೆಯದ್ದಲ್ಲ, ಇದು ಮೌನವಾಗಿ ಹರಿಯುವ ಕರುಣೆಯ ಹೊಳೆಯದ್ದು. ಹೌದು, ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ, ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಸ್ನೇಹಿತರೆ, ಒಮ್ಮೆ ಕಣ್ಮುಚ್ಚಿ ಯೋಚನೆ ಮಾಡಿ. ನಡುರಾತ್ರಿಯ ನಿಶಬ್ದದಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ನೋವಿನಿಂದ ನರಳ್ತಾ ಇರತಕ್ಕಂತಹ ರೋಗಿಗೆ ಕತ್ತಲಲ್ಲಿ ದಾರಿದೀಪವಾಗಿ ಬರುವಂತಹ ಆ ಶುಶ್ರೂಷಕಿ ಯಾರು? ತಾಯಿ ತನ್ನ ಮಗುವನ್ನು ನೋಡಿಕೊಳ್ಳೋ ಹಾಗೆ ಅಪರಿಚಿತ ವ್ಯಕ್ತಿಯ ನೋವಿಗೆ ಮಿಡಿಯುವಂತಹ ಆ ಹೃದಯ ಯಾರದ್ದು? ಅವರು ಬೇರೆ ಯಾರೂ ಅಲ್ಲ, ನಗುಮೊಗದ ಸೇವೆಯ ಸಾಕಾರ ಮೂರ್ತಿಗಳು, ನಮ್ಮೆಲ್ಲರ ಪ್ರೀತಿಯ ನರ್ಸ್ಗಳು ಅಥವಾ ಶುಶ್ರೂಷಕರು. ಫ್ಲಾರೆನ್ಸ್ ನೈಟಿಂಗೇಲ್ ಅನ್ನುವಂತಹ ಮಹಾನ್ ಚೇತನ ಕೈದೀವಿಗೆ ಹಿಡಿದು ಹಚ್ಚಿದ ಆ ಸೇವೆಯ ಹಣತೆ ಇವತ್ತು ಕೋಟ್ಯಾಂತರ ಶುಶ್ರೂಷಕರ ರೂಪದಲ್ಲಿ ಜಗತ್ತಿನಾದ್ಯಂತ ಬೆಳಗ್ತಾ ಇದೆ. ವೈದ್ಯರು ರೋಗಕ್ಕೆ ಮದ್ದನ್ನು ನೀಡಿದರೆ ಆ ಮದ್ದು ರೋಗಿಯ ದೇಹಕ್ಕೆ ಅಮೃತವಾಗಿ ತಲುಪುವ ಹಾಗೆ ಮಾಡುವರು ಈ ಶುಶ್ರೂಷಕರು. ಹಾಗಾದರೆ ಮಾನವೀಯತೆಯ ಸ್ಪರ್ಶವನ್ನು ನೀಡುವಂತಹ ಈ ಮಹಾನ್ ಕಲೆಗಾರರ ಸೇವೆಯನ್ನು ಇವತ್ತು ನಾವು ಆಚರಿಸೋಣ. ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ

0: ಹೌದು, ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ಗುಡಿದ್ರೆ ಬಳ್ಳ, ಹಾಗೇ ಹೆಜ್ಜೆ ಹೆಜ್ಜೆ ಸೇರಿದ್ರೆ ಒಂದು ಒಳ್ಳೆಯ ದಾರಿ, ಹಾಗೇ ಈ ಒಂದು ಗಂಟೆಯ ಪೈಡ ಈಗ ನನ್ನೊಟ್ಟಿಗೆ ಸೇರ್ತಾ ಇದ್ದಾರೆ, ಹೆಜ್ಜೆ ಹಾಕೋದಕ್ಕೆ ಜೊತೆ ಆಗ್ತಾ ಇದ್ದಾರೆ ನನ್ನ ನಿಮ್ಮ ಪ್ರೀತಿಯ ರಮ್ಯಾ. ರಮ್ಯಾ,
1: ಅಡ್ವಾನ್ಸ್ ಆಗಿ ಒಂದು ವಿಶ್ ಮಾಡ್ಬಿಡ್ಲಾ
0: ಹೇಳಪ್ಪ.
1: ಹ್ಯಾಪಿ ನರ್ಸಸ್ ಡೇ.
0: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮಾತ್ರ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ನರ್ಸಸ್ಗೂ ಕೂಡ ನಾವು ವಿಶ್ ಮಾಡಲೇಬೇಕು.
1: ಖಂಡಿತವಾಗಿ ಕೂಡ.
0: ಒಂದು ಪ್ರಶ್ನೆ ಏನು ಗೊತ್ತಾ, ನೀನು ಯು ಆರ್ ನಾಟ್ ಎ ನರ್ಸ್, ಬಟ್ ಯುನೋ ನಿನ್ನ ಒಂದು ಪರ್ಸ್ಪೆಕ್ಟಿವ್ ಏನು ನರ್ಸಿಂಗ್ ಬಗ್ಗೆ?
1: ಒಂದು ಲೆಕ್ಕದಲ್ಲಿ ಆಸ್ಪತ್ರೆ ಹೋದಾಗ ಆತ್ಮಸಖಿಯವರು. ಯಾಕಂತ ಹೇಳಿದ್ರೆ ಯಾವಾಗ ಯಾವಾಗ ಯಾವಾಗ ಅದರ ಅಗತ್ಯ ಬರುತ್ತೋ ಆಗ ಅವರ ಬೆಲೆ ಗೊತ್ತಾಗುತ್ತೆ ಅಂತ ಹಿರಿಯರು ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ. ಸೊ ಹಾಗೆ ಹಾಸ್ಪಿಟಲ್ಗೆ ಹೋದ್ವಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಡಾಕ್ಟರ್ ಬಂದು ಅವ್ರು ಫಸ್ಟ್ ನೋಡ್ತಾರೋ ಇಲ್ವೋ, ಅವ್ರು ಟೈಮಿಗೆ ಸರಿಯಾಗಿ ಬರ್ತಾರೋ ಇಲ್ವೋ, ಸಿಗ್ತಾರೋ ಇಲ್ವೋ, ಅದೆಲ್ಲದಕ್ಕಿಂತ ಹೆಚ್ಚು ಹೊತ್ತು ನಾವು ಕಾಣೋದು ನರ್ಸ್ಗಳನ್ನು. ಸೊ ನಮ್ಮ ಕಣ್ಮುಂದೆ ಅವ್ರು ಟೈಮ್ ಸರಿಯಾಗಿ ಬಂದರೆ, ನಮ್ಮನ್ನು ನಗ್ನಗ್ತ ಮಾತಾಡಿಸಿದ್ರೆ, ಜೊತೆಗೆ ಏನಾಗಲ್ಲ ಏನಾಗಲ್ಲ, ಡಾಕ್ಟರ್ ಬಂದುಬಿಡ್ತಾರೆ, ಇವಾಗ ಮಾತ್ರೆ ಕೊಟ್ಟಿದ್ದೀವಿ, ಇಂಜೆಕ್ಷನ್ ಕೊಟ್ಟಿದ್ದೀವಿ, ನೋವು ಕಡಿಮೆ ಆಗುತ್ತೆ, ಈ ಥರದ್ದೆಲ್ಲ ಮಾತುಗಳನ್ನು ಅವರು ಆಡೋವಾಗ್ಲೇ ಅರ್ಧದಷ್ಟು ನೋವು ಇಳಿದಿರುತ್ತೆ. ಮತ್ತು ಡಾಕ್ಟರ್ ಬಗ್ಗೆ ವಿಶ್ವಾಸ ಬರೋದಕ್ಕಿಂತ ಮುಂಚೆ ಒಂದು ಆಸ್ಪತ್ರೆ ಬಗ್ಗೆ ನಮಗೆ ವಿಶ್ವಾಸ ಮೂಡೋ ಹಾಗೆ ಮಾಡೋದೇ ನರ್ಸಸ್.
0: ಸೋ ಸ್ವೀಟ್ ಆಫ್ ಯು, ವೆರಿ ವೆಲ್ ಸೆಡ್. ಯಾಕೆಂತ ಹೇಳಿದ್ರೆ ದ ಗುಡ್ ನರ್ಸಿಂಗ್ ಕೇರ್ ಇಸ್ ದ ಫೇಸ್ ಆಫ್ ಅ ಗುಡ್ ಹೆಲ್ತ್ ಕೇರ್ ಅಂತ ಹೇಳ್ಬಿಟ್ಟು ಹೇಳಿ ಕೂಡ ಹೇಳ್ತಾರೆ. ಈಗ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನು ವಿಶ್ವ ಶುಶ್ರೂಷಕರ ದಿನ ಅಂತ ಹೇಳ್ಬಿಟ್ಟು ನಾವು ಆಚರಿಸಬೇಕಾದ್ರೆ, ಖಂಡಿತವಾಗ್ಲೂ ಇಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳಿದ್ರೆ ಯಾರು, ಅವರ ಬಗ್ಗೆ ಕೆಲವು ಕುತೂಹಲ ಸಂಗತಿಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ನೈಟಿಂಗೇಲ್ ಅನ್ನುವಂಥದ್ದು ಅವರ ಸರ್ನೇಮ್ ಆಗಿರೋದಿಲ್ಲ, ಇಟಲಿಯಲ್ಲಿರ್ತಕ್ಕಂಥ ಒಂದು ಊರಾಗಿರುತ್ತೆ, ಹಾಗಾಗಿ ಅವರು ಹುಟ್ಟಿದ ಊರನ್ನೇ ಅವರು ತಮ್ಮ ಹೆಸರಿನ ಜೊತೆ ಸೇರಿಸ್ಕೊಳ್ತಾರೆ. ಸೊ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಇಟಲಿಯ ಫ್ಲಾರೆನ್ಸ್ ನಗರದಲ್ಲಿ ಜನಿಸಿದ್ರು. ಅಲ್ದನೇ ಈಕೆ ಕ್ರಿಮಿಯನ್ ವಾರ್ನಲ್ಲಿ ತನ್ನ ಸೇವೆಯ ಶುಶ್ರೂಷೆಯನ್ನು ಮಾಡ್ತಾರೆ. ಆ ಕ್ರಿಮಿಯನ್ ವಾರಲ್ಲಿ ಅಲ್ಲಿ ಸ್ಕುಟಾರಿಯ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಹೇಳಿರುತ್ತೆ, ಅಲ್ಲಿ ರಾತ್ರಿ ಹೊತ್ತು ಆಕೆ ಕೈ ದೀವಿಗೆಯನ್ನು ಅಂದರೆ ದೀಪವನ್ನು ಇಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ರೋಗಿಗಳಿಗೆ ಶುಶ್ರೂಷೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಲೇಡಿ ವಿತ್ ದ ಲ್ಯಾಂಪ್ ಅನ್ನುವಂತಹ ಟೈಟಲ್ ಕೂಡ ಫ್ಲಾರೆನ್ಸ್ ನೈಟಿಂಗೇಲ್ ಅವರಿಗೆ ಸೇರುತ್ತೆ. ಅಷ್ಟೇ ಅಲ್ಲ, ನನಗೆ ಕೆಲವು ಸತಿ ಆಶ್ಚರ್ಯ ಅನಿಸೋದು ಅಂದರೆ ಎಷ್ಟು ಬ್ರಿಲಿಯಂಟ್ ಆಗಿದ್ದವರಲ್ವಾ ಫ್ಲಾರೆನ್ಸ್ ನೈಟಿಂಗೇಲ್. ಶಿ ಇಸ್ ನೋನ್ ಆಸ್ ಯುನೋ ದ ಫೌಂಡರ್ ಆಫ್ ಮಾಡರ್ನ್ ನರ್ಸಿಂಗ್ ಅಂತೇಳ್ಬಿಟ್ಟು ಹೇಳಿ, ಆಧುನಿಕ ಶುಶ್ರೂಷಾ ಪದ್ಧತಿಯ ಜನಕಿ ಅಂತೇಳ್ಬಿಟ್ಟು ಹೇಳಿ ಅವರನ್ನು ನಾವು ಕರಿಬೇಕಾದ್ರೆ, ಅವರು ಒಳ್ಳೆಯ ಗಣಿತಜ್ಞ ಕೂಡ ಆಗಿರ್ತಾರೆ. ಅವರು ಕೇವಲ ಅಂದರೆ ಈ ಅಂಕಿಅಂಶಗಳು, ಈ ಸ್ಟಾಟಿಸ್ಟಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಬಯೋ ಸ್ಟಾಟಿಸ್ಟಿಕ್ಸ್ ಅಂತ ಏನು ಹೇಳ್ತೀವಲ್ಲ, ಶಿ ಇಸ್ ದ ಒನ್ ಹೂ ಕಾಂಟ್ರಿಬ್ಯೂಟೆಡ್ ಬಯೋ ಸ್ಟಾಟಿಸ್ಟಿಕ್ಸ್ ಟು ಮೆಡಿಕಲ್ ಫೀಲ್ಡ್. ಅಲ್ದ್ರೇ ಈ ಪೈ ಚಾರ್ಟ್ ಅಂತೇಳ್ಬಿಟ್ಟು ಹೇಳಿ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಎವ್ರಿಥಿಂಗ್ ಯುನೋ ಡಿವೈಡೆಡ್ ಬೈ 360 ಅಂತ ಹೇಳಿದಾಗ ಆ ಒಂದು ವೃತ್ತದಲ್ಲಿ ಬೇರೆ ಬೇರೆ ನಮಗೆ ಸಿಗುತ್ತಲ್ಲ, ಅದನ್ನು ಪೈ ಚಾರ್ಟ್ನ ಕೂಡ ದತ್ತಾಂಶವನ್ನು ಸುಲಭವಾಗಿ ವಿವರಿಸೋದಕ್ಕೆ ಅವರು ಪೋಲಾರ್ ಏರಿಯಾ ಡಯಾಗ್ರಾಮ್ ಅನ್ನುವಂತಹ ಒಂದು ವಿಶೇಷ ಪದ್ಧತಿಯನ್ನು ಮಾಡಿದ್ರು. ಅಷ್ಟೇ ಅಲ್ಲ ಆತ್ಮೀಯ ಸ್ನೇಹಿತರೆ, ಆಕೆಯನ್ನು ಎನ್ವೈರನ್ಮೆಂಟಲ್ ಥಿಯರಿಸ್ಟ್ ಆಫ್ ನರ್ಸಿಂಗ್ ಅಂತೇಳ್ಬಿಟ್ಟು ಕೂಡ ಕರೀತಾರೆ. ಯಾಕೆಂತ ಹೇಳಿದ್ರೆ ಸುಮಾರು 100ರಲ್ಲಿ 42 ಜನ ಸೈನಿಕರು ಒಳ್ಳೆಯ ಪರಿಸರ ಇಲ್ಲದಲ್ಲೇ ಸಾವನ್ನು ಅಪ್ತಾ ಇರ್ತಾರೆ. ಹಾಗಾಗಿ ಆಕೆ ಎಷ್ಟು ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ ಹೈಜಿನಿಗೆ ಅಂತ ಹೇಳಿದ್ರೆ, ಎನ್ವೈರನ್ಮೆಂಟ್ಗೆ, ಅವರು ಊಟ ಮಾಡುವಂತಹ ಆಹಾರಕ್ಕೆ, ಅವರಿಗೆ ಬಳಸುವಂತಹ ವಸ್ತ್ರಗಳಿಗೆ, ಎಲ್ಲದಕ್ಕೂ ಕೂಡ ಕೊಟ್ಬಿಟ್ಟು ಆ 42% ಇದ್ದಂತಹ ಮಾರ್ಟಾಲಿಟಿ ರೇಟ್ 2%ಗೆ ಬರುತ್ತೆ. ಸೊ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಯುನೋ ಫ್ಲಾರೆನ್ಸ್ ನೈಟಿಂಗೇಲ್ ಟು ದ ಮಾಡರ್ನ್ ನರ್ಸಿಂಗ್. ಹಾಗಾಗಿ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ, ಥ್ಯಾಂಕ್ ಯು ಫಾರ್ ದಟ್ ವಂಡರ್ಫುಲ್ ವಿಶಸ್. ಮತ್ತೆ ನಾವು ಭೇಟಿಯಾಗೋಣಂತೆ ಆತ್ಮೀಯ ಸ್ನೇಹಿತರೆ ಈ ಹಾಡಿನ ಆಚೆಗೆ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ.

ಆತ್ಮೀಯ ಸ್ನೇಹಿತರೆ, ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ಇಂಟರ್ನ್ಯಾಷನಲ್ ನರ್ಸಸ್ ಡೇ ನಾಳೆ ಅಂತ ಹೇಳಿದ್ರು ಕೂಡ ನಾವು ಇವತ್ತು ಆಧುನಿಕ ಶುಶ್ರೂಷಾ ಪದ್ಧತಿಯ ಜನಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನೋಟ್ಸ್ ಆನ್ ನರ್ಸಿಂಗ್ ಅನ್ನುವಂತಹ ಪುಸ್ತಕ ಇವತ್ತಿಗೂ ಕೂಡ ನರ್ಸಿಂಗ್ ಶಿಕ್ಷಣದ ಮೂಲ ಆಧಾರ. ಈ ಮಾಡರ್ನ್ ನರ್ಸಿಂಗ್ ಅಂತ ನಾವೇನು ಹೇಳ್ತೇವೆ ಅವರನ್ನು ಕರಿಬಹುದು ನಾವೀಗ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳಿದ ತಕ್ಷಣ ಹೌದು ಆಕೆಯನ್ನು ಈ ರೀತಿ ಕರಿಬೇಕಾದ್ರೆ ಸ್ನೇಹಿತರೆ ನಮಗೆ ನೆನಪಿಟ್ಕೊಳ್ಬೇಕು

1860ರಲ್ಲಿ ಲಂಡನ್ನ ಸೇಂಟ್ ಥಾಮಸ್ ಆಸ್ಪತ್ರೆಯಲ್ಲಿ ಮೊದಲ ಪ್ರೊಫೆಷನಲ್ ನರ್ಸಿಂಗ್ ಶಾಲೆಯನ್ನು ಸ್ಥಾಪಿಸಿದರು. ಅಲ್ಲದೆ ಫ್ಲಾರೆನ್ಸ್ ನೈಟಿಂಗೇಲ್ ಬಹುಭಾಷಾ ಪಂಡಿತೆಯಾಗಿದ್ದರು. ಅವರಿಗೆ ಇಂಗ್ಲಿಷ್ ಜೊತೆಗೆ ಫ್ರೆಂಚ್, ಜರ್ಮನ್ ಮತ್ತು ಇಟಾಲಿಯನ್ ಮತ್ತು ಜರ್ಮನ್ ಭಾಷೆಗಳು ಕೂಡ ಸರಾಗವಾಗಿ ಬರ್ತಾ ಇದ್ವು. 1907ರಲ್ಲಿ ಬ್ರಿಟಿಷ್ ಸರ್ಕಾರದ ಆರ್ಡರ್ ಆಫ್ ಮೆರಿಟ್ ಅನ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಮಹಿಳೆ ಫ್ಲಾರೆನ್ಸ್ ನೈಟಿಂಗೇಲ್.

ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಟೈಟಲ್ ಟ್ರ್ಯಾಕನ್ನು ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಕೇಳಿದ್ರೆ, ಆತ್ಮೀಯ ಸ್ನೇಹಿತರೆ, ಇಂಟರ್ನ್ಯಾಷನಲ್ ನರ್ಸಸ್ ಡೇ ನಾಳೆ ಆದರೂ ಕೂಡ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಇವತ್ತು FM ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ನಾನು ಪುನೀತಾ. ವಿಶ್ವದ ಅತಿ ದೊಡ್ಡ ವೃತ್ತಿ ಅಂತ ಹೇಳಿದ್ರೆ ಅದು ನರ್ಸಿಂಗ್. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನರ್ಸಸ್ ಇದ್ದಾರಲ್ಲ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಭಾರತದ ಚರಕ ಸಂಹಿತೆಯ ಪ್ರಕಾರ ಒಬ್ಬ ಉತ್ತಮ ಶುಶ್ರೂಷಕನಿಗೆ ಜ್ಞಾನ ಅಂದರೆ ನಾಲೆಜ್, ಶುಚಿತ್ವ ಅಂದರೆ ಕ್ಲಿನ್ಲಿನೆಸ್, ಹಾಗೆಯೇ ಕಂಪ್ಯಾಷನ್ ಅಂತ ಹೇಳಿದ್ರೆ ದಯೆ ಇರಬೇಕು ಅಂತ ಹೇಳುತ್ತೆ ನಮ್ಮ ಭಾರತೀಯ ಚರಕ ಸಂಹಿತೆ. ಅಲ್ರಿ, ಈ ನರ್ಸ್ ಅಂತ ಹೇಳಿದ ತಕ್ಷಣ ಹೌದು, ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಮೀಡಿಯಾಗಳಲ್ಲಿ ಪೋರ್ಟ್ರೇ ಮಾಡಬಹುದು, ಆದರೆ ನರ್ಸ್ ಅನ್ನುವಂತಹ ಪದ ಇದೆಯಲ್ಲ, ಲ್ಯಾಟಿನ್ ಭಾಷೆಯ ನ್ಯೂಟ್ರಾಯ ಅಂತ ಹೇಳಿದ್ರೆ ಪೋಷಿಸೋದು ಅಥವಾ ರಕ್ಷಿಸೋದು ಅನ್ನುವಂತಹ ಪದದಿಂದ ಬಂದಿದೆ. ಹಾಗಾಗಿ ಶಿ ಈಸ್ ವೆರಿ ವೆರಿ ನಿಯರ್ ಟು ದ ವರ್ಡ್ ಮದರ್, ತಾಯಿ ಅನ್ನುವಂತಹ ಪದಕ್ಕೆ ಪರ್ಯಾಯವಾಗಿ ನಿಲ್ತಾಳೆ ಶುಶ್ರೂಷಕಿ ಅಥವಾ ಶುಶ್ರೂಷಕರು. ಅನೇಕ ಸಮೀಕ್ಷೆಗಳ ಪ್ರಕಾರ ಸಾರ್ವಜನಿಕರು ಅತ್ಯಂತ ಹೆಚ್ಚು ನಂಬುವಂತಹ ವೃತ್ತಿಗಳಲ್ಲಿ, ಹಾಗೆಯೇ ಅತ್ಯಂತ ಹೆಚ್ಚಿನ ಎಥಿಕಲ್ ಪ್ರಾಕ್ಟೀಸ್ ಇರುವಂತಹ ವೃತ್ತಿ ಅಂತ ಹೇಳಿದ್ರೆ ಅದು ನರ್ಸಿಂಗ್. ಮೊದಲ ಸ್ಥಾನ ಅದಕ್ಕೆ. ಒಬ್ಬ ನರ್ಸ್ ತನ್ನ ಶಿಫ್ಟ್ ಅವಧಿಯಲ್ಲಿ ಸುಮಾರು 4-5 ಮೈಲಿಗಳಷ್ಟು ನಡೀತಾರೆ ಅಂತ ಹೇಳುತ್ತೆ ಒಂದು ಸ್ಟ್ಯಾಟಿಸ್ಟಿಕ್ಸ್. ಅದೇನೇ ಇರಲಿ ಆತ್ಮೀಯ ಸ್ನೇಹಿತರೆ, ಮೊದಲ ನರ್ಸಿಂಗ್ ಶಾಲೆ ಪ್ರಾರಂಭ ಆದದ್ದು ಕ್ರಿಸ್ತಪೂರ್ವ 250ರಲ್ಲಿ ಅದು ಭಾರತದಲ್ಲಿ ಮೊದಲ ಶುಶ್ರೂಷಾ ಶಾಲೆಯನ್ನು ಸ್ಥಾಪಿಸಲಾಗಿತ್ತು ಅಂತ ಇತಿಹಾಸ ಹೇಳುತ್ತೆ. ಹಾಗಂತ ಹೇಳಿದ್ರೆ ಭಾರತೀಯರು ಕೇವಲ ಸೊನ್ನೆಗೆ ಅಥವಾ ಚದುರಂಗಕ್ಕೆ ಕೊಡುಗೆಯನ್ನು ಕೊಟ್ಟವರು ಮಾತ್ರ ಅಲ್ಲ, ಗಣಿತಕ್ಕೆ ಮಾತ್ರ ಅಷ್ಟೇ ಅಲ್ಲ, ಮೊದಲ ನರ್ಸಿಂಗ್ ಶಾಲೆ ಇದ್ದದ್ದು ಕೂಡ ಕ್ರಿಸ್ತಪೂರ್ವ 250ರಲ್ಲಿ ಅಂತ ನಮ್ಮ ಇತಿಹಾಸ ಹೇಳ್ತಾ ಇದೆ.

ಆತ್ಮೀಯ ಸ್ನೇಹಿತರೆ, 12:29:45 ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ ಕೇಳ್ತಾ ಇದ್ದೇವೆ ಕಾರ್ಯಕ್ರಮ ನವಿಲುಗರಿ. ಆತ್ಮೀಯ ಸ್ನೇಹಿತರೆ, ಈ ನರ್ಸಿಂಗ್ ಕ್ಷೇತ್ರ ಅಂತ ಹೇಳಿದ್ರೆ ಕೇವಲ ಇಂಜೆಕ್ಷನ್ ಮತ್ತು ಮೆಡಿಸಿನ್ ನೀಡೋದು ಮಾತ್ರನಾ? ಖಂಡಿತ ಅಲ್ಲ. ಇಲ್ಲೂ ಕೂಡ ಬೇರೆ ಬೇರೆ ರೀತಿಯ ಡೈಮೆನ್ಷನ್ಸ್ ಇರುತ್ತೆ, ಡಿವಿಷನ್ಸ್ ಇರುತ್ತೆ. ಶಿಕ್ಷಣ ಅಂತ ಹೇಳಿದ್ರೆ ನರ್ಸಿಂಗ್ ಎಜುಕೇಷನ್ ಇರಬಹುದು, ರಿಸರ್ಚ್ ಅಂತ ಹೇಳಿದ್ರೆ ಸಂಶೋಧನೆ, ಹಾಗೆಯೇ ಆಡಳಿತ ಕ್ಷೇತ್ರಗಳಲ್ಲೂ ಕೂಡ, ಈ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅದರಲ್ಲೂ ಕೂಡ ನರ್ಸ್ಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಲ್ಲದೆ ಮೇ ಬಿ ಯುನೋ ಇಟ್ ಇಸ್ ದ ಸೆಕೆಂಡ್ ಓಲ್ಡೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಅಂತ ಹೇಳಬೇಕಾದ್ರೆ, ಪುರುಷ ದಾದಿಯರು ಅಂದರೆ ಪುರುಷ ಶುಶ್ರೂಷಕರು ಒಂದಾನೊಂದು ಕಾಲದಲ್ಲಿ ತುಂಬ, ಅಂದರೆ ಹಳೆಯ ಕಾಲದ ನಾವು ಪುರಾತನ ಕಾಲದಲ್ಲಿ ಪುರುಷರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ನರ್ಸಿಂಗ್ ಕ್ಷೇತ್ರದಲ್ಲಿ ನೋಡ್ತೇವೆ. ಆದರೆ ಈಗ ಮತ್ತೆ ಪುರುಷರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಹೆಚ್ಚುತ್ತಾ ಇರೋದು ಒಂದು ರೀತಿಯ ಆಶಾದಾಯಕ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆತ್ಮೀಯ ಸ್ನೇಹಿತರೆ, ರೋಗಿಗಳಿಗೆ ಔಷಧಿಗಳಿಗಿಂತ ಹೆಚ್ಚಾಗಿ ನರ್ಸ್ಗಳು ನೀಡುವಂತಹ ಮಾನಸಿಕ ಧೈರ್ಯ ಬೇಗ ಗುಣಮುಖ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಹೇಳ್ತಾರೆ, ಡಾಕ್ಟರ್ ಟ್ರೀಟ್ಸ್, ನರ್ಸ್ ಹೀಲ್ ಅಂತ ಹೇಳ್ಬಿಟ್ಟು ಹೇಳಿ, ನರ್ಸ್ ಹೀಲ್ಸ್. ಯುದ್ಧ ಭೂಮಿಯಲ್ಲಿ, ವಿಶ್ವದ ಪ್ರಮುಖ ಯುದ್ಧಗಳ ಸಮಯದಲ್ಲಿ ವೈದ್ಯಕೀಯ ಸೇವೆಯನ್ನು ನೀಡೋದಕ್ಕೆ ಶುಶ್ರೂಷಕರ ಪಾತ್ರ ಅತ್ಯಂತ ನಿರ್ಣಾಯಕ ಸ್ಥಾನವನ್ನು ಪಡೆಯುತ್ತೆ. ಅಲ್ಲದೆ ಹೇಗೆ ಇವಾಗ ನಾವು ನಮ್ಮ ದಾಖಲೆಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ನೋಡೋ ರೀತಿಯಲ್ಲಿ ನಾವು ಆ ಥರದ ಏನೋ ಪೋರ್ಟ್ರೇ ಮಾಡೋದಿಲ್ಲ, ಆಸ್ಪತ್ರೆಗಳಲ್ಲಿ ನರ್ಸ್ಗಳು ರೋಗಿಗಳ ದೈಹಿಕ ಬದಲಾವಣೆ ಮತ್ತು ವೈದ್ಯರಿಗಿಂತ

ಅಲ್ಲಿ ಅಥವಾ ಮೀಡಿಯಾಗಳಲ್ಲಿ ನೋಡೋ ರೀತಿಯಲ್ಲಿ ನಾವು ಆ ಥರದ ಏನೋ ಪೋರ್ಟ್ರೇ ಮಾಡೋದಿಲ್ಲ. ಆಸ್ಪತ್ರೆಗಳಲ್ಲಿ ನರ್ಸ್ಗಳು ರೋಗಿಗಳ ದೈಹಿಕ ಬದಲಾವಣೆ ಮತ್ತು ವೈದ್ಯರಿಗಿಂತ ಮೊದಲೇ ಗುರುತಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಯಾಕೆಂತ ಹೇಳಿದ್ರೆ ಆ ರೀತಿಯ ಟ್ರೈನಿಂಗ್ ಅವರಿಗೆ ಇರತ್ತೆ. ಇದನ್ನೇ ನಾವು ಹೇಳೋದು ಆಬ್ಜೆಕ್ಟಿವ್ ಎವಿಡೆನ್ಸ್ ಅಥವಾ ಅಬ್ಸರ್ವೇಷನ್ ಅಂತೇಳ್ಬಿಟ್ಟು ಹೇಳಿ. ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ವಿಶ್ವ ತಂತ್ರಜ್ಞಾನ ದಿವಸವನ್ನು ಆಚರಿಸ್ತಾ ಇದ್ದೇವೆ. ಹಾಗೆಯೇ ತಂತ್ರಜ್ಞಾನ ಮತ್ತು ಸೇವೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಆ್ಯಂಡ್ ಸರ್ವಿಸ್, ಇದು ಹೌದು. ಇವತ್ತಿನ ಕಾಲದಲ್ಲಿ ರೋಬೋಗಳು ತುಂಬ ಬಂದಿದ್ರೂ ಕೂಡ ನರ್ಸ್ಗಳು ನೀಡುವಂತಹ ಮಾನವೀಯ ಸ್ಪರ್ಶಕ್ಕೆ ಅಂತ ಹೇಳಿದ್ರೆ ಹ್ಯೂಮನ್ ಟಚ್ ಯಾವುದೂ ಕೂಡ ಇಟ್ ಕೆನಾಟ್ ರಿಪ್ಲೇಸ್. ಇದಕ್ಕೆ ಸಾಧ್ಯನೇ ಆ ಸಾಟಿನೇ ಇಲ್ಲ. ಅದೇನೇ ಇರಲಿ, ಒಂದು ಹಾಡನ್ನು ಕೇಳ್ಕೊಂಡ್ಬಿಟ್ಟು ನಂತರ ನಾವು ಮಾತನಾಡೋಣಂತೆ. ನರ್ಸಿಂಗ್ ಬಗ್ಗೆ, ಶುಶ್ರೂಷೆಯ ಬಗ್ಗೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ FM ರೇನ್ಬೋ ಕನ್ನಡ ಕಾಮನಬೆಲಿನಲ್ಲಿ. ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಚಿತ್ರ ಮುತ್ತಿನ ಹಾರ. ಇದರಲ್ಲಿ ಸುಹಾಸಿನಿಯವರು ನರ್ಸ್ ಅನ್ನಪೂರ್ಣ ಆಗಿ ಅಭಿನಯಿಸಿದರು. ಹಾಗೆಯೇ ಅಚ್ಚಪ್ಪನಾಗಿ ವಿಷ್ಣುವರ್ಧನ್ ಅವರ ಅಭಿನಯ ಬಹಳ ಚೆನ್ನಾಗಿತ್ತು. ಆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಆರ್ಗನೈಸೇಷನ್ ಏನಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಅಂತೇಳ್ಬಿಟ್ಟು ಹೇಳಿ ನಾನು ಹೇಳ್ತೇನೆ. ಹಾಗೆಯೇ ಈ ಶುಶ್ರೂಷಾ ವೃತ್ತಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಭಾಗಗಳಿದೆ. ಡಾಕ್ಟರ್ಸ್ಗೆ ಇರೋ ರೀತಿಯಲ್ಲಿ ನರ್ಸಸ್ಸು ಕೂಡ ಆ ಒಂದು ಸ್ಪೆಷಲೈಸೇಷನ್ ಮಾಡಿಕೊಳ್ತೇವೆ. ನವಜಾತ ಶಿಶುಗಳ ICU, ಇದರಲ್ಲಿ ಅವಧಿಗೂ ಮುನ್ನ ಜನಿಸಿದಂತಹ ತೀವ್ರ ಅನಾರೋಗ್ಯವಿರುವ ನವಜಾತ ಶಿಶುಗಳ ವಿಶೇಷ ಆರೈಕೆಯಲ್ಲಿ ಇವರು ಪರಿಣಿತರಾಗ್ತಾರೆ. ಅಲ್ಲದೆ ER ನರ್ಸಿಂಗ್ ಅಂತ ಹೇಳಿದ್ರೆ ತುರ್ತು ಚಿಕಿತ್ಸಾ ವಿಭಾಗ, ಅಪಘಾತ ಅಥವಾ ಹಠಾತ್ ಅನಾರೋಗ್ಯದಂತಹ ತುರ್ತು ಸಂದರ್ಭಗಳಲ್ಲಿ ವೇಗವಾಗಿ ನಿರ್ಧಾರ ತೆಗೆದುಕೊಂಡಂತಹ ಚಿಕಿತ್ಸೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ತರಬೇತಿಯನ್ನು ಇದರಲ್ಲಿ ಪಡ್ಕೊಳ್ತಾರೆ ನರ್ಸಸ್. ಹಾಗೆಯೇ ಕಾರ್ಡಿಯಾಕ್ ನರ್ಸಿಂಗ್ ಅಂತ ಹೇಳಿದ್ರೆ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರುವಂತಹ ರೋಗಿಗಳ ಆರೈಕೆಯನ್ನು ಮಾಡುವಂಥದ್ದು. ಶಸ್ತ್ರಚಿಕಿತ್ಸಾ ವಿಭಾಗ ಅಂತ ಹೇಳಿದ್ರೆ ಆಪರೇಷನ್ ಥಿಯೇಟರ್ ನರ್ಸಿಂಗ್ ಅಂತ ಹೇಳ್ತೇವೆ. ಈಗ ಕ್ಯಾನ್ಸರ್ ಅಥವಾ ಅರ್ಬುದ ರೋಗ ಅಂತೇಳ್ಬಿಟ್ಟು ನಾವು ಏನು ಹೇಳ್ತೇವೆ, ಆಂಕಾಲಜಿ, ಕ್ಯಾನ್ಸರ್ ರೋಗಿಗಳಿಗೆ ಕೀಮೋಥೆರಪಿ ನೀಡೋದಿರಬಹುದು ಅಥವಾ ಅವರಿಗೆ ಮಾನಸಿಕ ಸ್ಥೈರ್ಯ ಇವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನರ್ಸಸ್. ಅಲ್ಲದೆ ಮಾನಸಿಕ ಆರೋಗ್ಯ ವಿಭಾಗ, ಇವಾಗ ನಾವೇನಾದರೂ ನಿಮ್ಮ ಮನಸ್ಸಿಗೆ ಹೋಗಬಹುದು ಅಥವಾ ಯಾವುದೇ ಈ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟಂತಹ ವಿಭಾಗದಲ್ಲೂ ಕೂಡ ನರ್ಸಸ್ ಆ ಒಂದು ಆಪ್ತ ಸಮಾಲೋಚನೆ ಇರಬಹುದು. ಮಾನಸಿಕ ಕಾಯಿಲೆ ಇರುವವರಿಗೆ ಯಾವ ರೀತಿಯ ಖಿನ್ನತೆ ಆತಂಕ ಅವೆಲ್ಲವನ್ನ ಇರೋರಿಗೆ ಆರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕಲಿತಾರೆ. ಮಕ್ಕಳ ವಿಭಾಗ ಪೀಡಿಯಾಟ್ರಿಕ್ ನರ್ಸಿಂಗಲ್ಲೂ ಕೂಡ ಸ್ಪೆಷಲೈಸೇಷನನ್ನು ನಾವು ಪಡ್ಕೊಳ್ತೇವೆ. ಜೀರಿಯಾಟ್ರಿಕ್ ನರ್ಸಿಂಗ್ ಅಂತ ಹೇಳಿದ್ರೆ ವಯಸ್ಸಾದವರಿಗೆ ಕಾಡುವಂತಹ ಡಿಮೆನ್ಷಿಯಾ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದರಲ್ಲಿ ಇವರು ನಿಪುಣರು. ಅಲ್ಲದೆ ತೀವ್ರ ನಿಗಾ ಘಟಕ ಅಂತ ಹೇಳಿದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನು ಹೇಳ್ತಾರೆ, ಅಲ್ಲಿ ಜೀವನ ಮರಣದ ಹೋರಾಟದಲ್ಲಿರ್ತಕ್ಕಂತಹ ರೋಗಿಗಳಿಗೆ ನಿರಂತರವಾಗಿ ಆರೈಕೆ ಮಾಡುವಂತಹ ಕೆಲಸದಲ್ಲಿ ಇವರು ನಿಷ್ಣಾತರು. ಪ್ರಸೂತಿ ವಿಭಾಗ ಹಾಗೆಯೇ ಅಂದರೆ ಅದು ಆಬ್ಸ್ಟೆಟ್ರಿಕ್ ನರ್ಸಿಂಗ್ ಅಂತ ಹೇಳ್ತೇವೆ. ನಂತರ ನೆಫ್ರಾಲಜಿ ನರ್ಸಿಂಗ್ ಅಂತ ಹೇಳಿದ್ರೆ ಮೂತ್ರಪಿಂಡ ವಿಭಾಗ ಇರಬಹುದು. ಅಲ್ಲದೇ ಒಂದು ಸಮುದಾಯ, ಆಸ್ಪತ್ರೆಯಲ್ಲೇ ಕೇವಲ ನರ್ಸ್ಗಳನ್ನು ನೀವು ನೋಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ಅವರನ್ನು ನೀವು ಇಂಡಸ್ಟ್ರೀಸಲ್ಲಿ ನೋಡಬಹುದು, ಮತ್ತು ಸ್ಕೂಲ್ಸ್ಗಳಲ್ಲಿ ನೋಡಬಹುದು, ಹಾಗೆಯೇ ಕಮ್ಯುನಿಟಿಯಲ್ಲೂ ಕೂಡ ನೋಡಬಹುದು. ಹಳ್ಳಿಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡು ಅದೊಂದು ನಮ್ಮ ಭಾರತದ ಆರೋಗ್ಯ ಸಂಸ್ಥೆಗಳಿಗೆ ಕೊಡುವಂತಹ ಮಾಹಿತಿಯ ಕೆಲಸದಲ್ಲೂ ಕೂಡ ನರ್ಸ್ಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ.

ಹೌದು, ಒಂದು ಅಪರೂಪದ ಗೀತೆಯನ್ನು ಕೇಳಿದ್ರೆ ಮುತ್ತಿನಹಾರ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರ ಜೊತೆ ಹಾಡಿದ ಒಂದು ಗೀತೆಯನ್ನು. ಅಲ್ರಿ, ಈಗ ಸ್ಪೆಷಲೈಸೇಷನ್, ಅಲ್ಟ್ರಾ ಸ್ಪೆಷಲೈಸೇಷನ್, ಸೂಪರ್ ಸ್ಪೆಷಲೈಸೇಷನ್ ಅಂತೇಳ್ಬಿಟ್ಟು ಹೇಳಿ ಮೆಡಿಕಲ್ ಫೀಲ್ಡಲ್ಲಿ ನಾವೇನು ಹೇಳ್ತೇವೆ ಅದು ಕೇವಲ ಡಾಕ್ಟರ್ಸ್ಗೆ, ಫಿಸಿಯೋಥೆರಪಿಸ್ಟ್ಸ್ಗೆ ಮತ್ತು ನ್ಯೂಟ್ರಿಷನಿಸ್ಟ್ಸ್ಗೆ ಮಾತ್ರನೇ ಅನ್ವಯ ಆಗತ್ತಾ? ನರ್ಸಿಂಗಿಗೆ ಅದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೇಕಾದಷ್ಟು ಸ್ಪೆಷಲೈಸೇಷನ್ ಇದೆ. ಇವಾಗ ನನ್ನ ಸ್ಪೆಷಲ್

0: ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ಸ್. ಓಕೆ, ಮಿಲನಾ ಚಿತ್ರದ ಕುನಾಲ್ ಗಾಂಜವಾಲ ಅವರು ಹಾಡಿದಂತಹ ಇನ್ಸ್ಪಿರೇಷನಲ್ ಸಾಂಗ್ ಇದೆ ಅಲ್ವಾ, ಇದನ್ನು ಕೇಳಬೇಕಾದ್ರೆ ನನಗೆ ಯಾವಾಗಲೂ ಅನಿಸೋದು ರಮ್ಯಾ, ಓಕೆ, ದೇವರು ಎಲ್ಲ ಕಡೆನೂ ಇರೋದಿಲ್ಲಂತೆ, ಅವನನ್ನು ನೋಡಬೇಕು ಅಂತೇಳ್ಬಿಟ್ಟು ಹೇಳಿದ್ರೆ ತಾಯಿಯನ್ನು ಸೃಷ್ಟಿ ಮಾಡಿದಂತೆ, ಆದರೆ ತಾಯಿ ಎಲ್ಲ ಕಡೆನೂ ಇರೋದಿಲ್ಲ, ಹಾಗಾಗಿ ನರ್ಸನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥ ಒಂದು ಮುಂದುವರೆದಂತಹ ಕೋಟ್ ನನಗೆ ನೆನಪಾಗುತ್ತೆ. ಯಾಕೆಂತ ಹೇಳಿದ್ರೆ ನರ್ಸ್ ಅನ್ನುವಂತಹ ಪದ ಬಂದಿರೋದೇ ನರ್ಚರ್ ಅನ್ನುವಂಥದ್ದು. ನರ್ಚರ್ ಅನ್ನುವಂಥದ್ದು ಪ್ರಕೃತಿಯಿಂದ ಇರಬಹುದು ಅಥವಾ ತಾಯಿ, ಅದೇ ಪೋಷಣೆ. ಹಾಗಾಗಿ ಇವಾಗ ಸೇವೆಯಲ್ಲಿನೇ ತನ್ನ ಜೀವನದ ಸಾರ್ಥಕ್ಯವನ್ನು ಕಾಣುವಂತಹ ನರ್ಸಸ್ ಇರಬಹುದು, ಅವರ ದಿವಸವನ್ನು ನಾವು ನಾಳೆ ಅಬ್ಸರ್ವ್ ಮಾಡ್ತಾ ಇದ್ರು ಕೂಡ, ಫ್ಲಾರೆನ್ಸ್ ನೈಟಿಂಗೇಲ್ ಅಲ್ಲದೆ ಈ ನರ್ಸಿಂಗ್ ಕ್ಷೇತ್ರಕ್ಕೆ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿರತಕ್ಕಂತಹ ವಿಶೇಷ ವ್ಯಕ್ತಿಗಳ ಬಗ್ಗೆನೂ ಕೂಡ ನಾವು ಕೇಳುಗರಿಗೆ ಹೇಳಬೇಕು. ಆಧುನಿಕ ನರ್ಸಿಂಗ್ನ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳಿದಾಗ ಕ್ಲಾರಾ ಬಾರ್ಟನ್, ಓಕೆ, ಅವರು ಅಮೆರಿಕನ್ ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪಕಿ. ನೋಡಿ, ಅಮೆರಿಕನ್ ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪಕಿ, ಇದರಲ್ಲಿ ಯುದ್ಧ ಭೂಮಿಯಲ್ಲಿ ಗಾಯಗೊಂಡಂತಹ ಸೈನಿಕರಿಗೆ ಧೈರ್ಯದಿಂದ ಸೇವೆ ಸಲ್ಲಿಸಿದಂತಹ ದೇವತೆ ಅಂತಾನೆ ಕರೆಸ್ಕೊಳ್ತಾರೆ ಅವರು.
1: ಅದೇ ರೀತಿ ಮೇರಿ ಸೀಕೋಲ್ ಅವರನ್ನ ಕೂಡ ನಾವಿವತ್ತು ಸ್ಮರಣೆ ಮಾಡಲೇಬೇಕು. ಜಮೈಕಾದ ಈ ದಾದಿ ಕ್ರಿಮಿಯನ್ ಯುದ್ಧದಲ್ಲಿ ನೈಟಿಂಗೇಲ್ ಅವರ ತರನೇ ತಮ್ಮದೇ ಆದಂತ ಬ್ರಿಟಿಷ್ ಹೋಟೆಲ್ ಅನ್ನುವಂಥದನ್ನ ಸ್ಥಾಪನೆ ಮಾಡಿ ಅಲ್ಲಿ ಯುದ್ಧದಲ್ಲಿ ಗಾಯಗೊಂಡಂತಹ ಸೈನಿಕರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ರು.
0: ಮತ್ತೆ ಇನ್ನೊಬ್ರು ಲಿಂಡಾ ರಿಚರ್ಡ್ಸ್ ಅಂತೇಳ್ಬಿಟ್ಟು ಹೇಳಿ, ಲಿಂಡಾ ರಿಚರ್ಡ್ಸ್ ಅಮೆರಿಕದ ಮೊದಲ ಅಂದ್ರೆ ಟ್ರೈನಿಂಗ್ ಪಡೆದಂತಹ ನರ್ಸ್. ರೋಗಿಗಳ ವೈದ್ಯಕೀಯ ದಾಖಲೆಗಳು ಅಂತ ನಾವೇನ್ ಹೇಳ್ತೇವೆ, ಮೆಡಿಕಲ್ ರೆಕಾರ್ಡ್ಸ್ ಇಡುವಂತಹ ಪದ್ಧತಿಯನ್ನ ಇವರೇ ಆರಂಭಿಸಿದ್ದು. ಇವತ್ತು ಮೆಡಿಕಲ್ ರೆಕಾರ್ಡ್ಸ್, ಓಕೆ, ದ ಕಾಂಟ್ರಿಬ್ಯೂಷನ್ ಇಸ್ ಫ್ರಮ್ ಅ ನರ್ಸ್, ಅವರು ಲಿಂಡಾ ರಿಚರ್ಡ್ಸ್.
1: ಮೇರಿ ಎಲಿಜಾ ಮಹೋನಿ ಇವರು ಕೂಡ ವೃತ್ತಿಪರ ನರ್ಸಿಂಗ್ ಪದವಿಯನ್ನ ಪಡೆದಂತ ಮೊದಲ ಆಫ್ರಿಕನ್ ಅಮೆರಿಕನ್ ಮಹಿಳೆ. ಇವರ ವಿಶೇಷ ಏನು ಅಂತ ಹೇಳಿದ್ರೆ, ನರ್ಸಿಂಗ್ ಕ್ಷೇತ್ರದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡ್ತಾರೆ.
0: ಈಕ್ವಾಲಿಟಿ ಖಂಡಿತವಾಗ್ಲೂ, ಯಾಕೆಂತ ಹೇಳಿದ್ರೆ ಅಲ್ಲಿವರೆಗೂ ಒಂದು ರೀತಿಯ ಇದನ್ನ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಿದವರು ವೈಟ್ ನರ್ಸಸ್, ಅದರ ವಿರುದ್ಧ ಹೋರಾಡಿದಂತಹ
1: ಆಫ್ರಿಕನ್ ಅಮೆರಿಕನ್ ಮಹಿಳೆಯವರು.
0: ಓಕೆ, ಲಿಲಿಯನ್ ವಾಲ್ಡ್ ಅನ್ನುವಂತಹವರು ಸಾರ್ವಜನಿಕ ಆರೋಗ್ಯ ನರ್ಸಿಂಗ್ ಅಂತ ಹೇಳಿದ್ರೆ ಪಬ್ಲಿಕ್ ಹೆಲ್ತ್ ನರ್ಸಿಂಗ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ರು. ಇವರು ಬಡವರಿಗೋಸ್ಕರನೇ ನ್ಯೂಯಾರ್ಕ್ನಲ್ಲಿ ಹೆನ್ರಿ ಸ್ಟ್ರೀಟ್ ಸೆಟಲ್ಮೆಂಟ್ ಅನ್ನ ಸ್ಥಾಪಿಸಿದಂತಹ ಮಹನೀಯರು.
1: ಸಾಮಾನ್ಯವಾಗಿ ನಾವು ಯಾವಾಗಲೂ ಗಾಯಗೊಂಡಂಥವರು ಅಥವಾ ಯುದ್ಧದಲ್ಲಿ ಗಾಯ ಆದಂಥವ ಸೈನಿಕರು, ಇವರ ಬಗ್ಗೆಯಿಂದನೇ ಈ ನರ್ಸಿಂಗ್ ಅನ್ನುವಂಥ ವಿಚಾರಗಳನ್ನು ನಾವು ಹೆಚ್ಚು ಪ್ರಸ್ತಾಪ ಮಾಡ್ತಾ ಹೋಗ್ತೀವಿ. ಹಾಗೆ ನಾವು ಕೂಡ ಆಸ್ಪತ್ರೆಗೆ ಹೋದರೆ ನಾವೇನೋ ಕಾಯಿಲೆ ಬಿದ್ದರೆ ಅಥವಾ ಗಾಯಗೊಂಡಿದ್ರೆ

0: ಏನೋ ಆದ್ರೆ ಈ ರೀತಿಯ ನರ್ಸ್ಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ. ಆದ್ರೆ ಇಲ್ಲೊಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಅವರು ಡೊರೋಥಿಯಾ ಡಿಕ್ಸ್ ಅನ್ನುವಂಥವರು. ಮಾನಸಿಕ ಅಸ್ವಸ್ಥರ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಅವರಿಗಾಗಿ ವಿಶೇಷ ಆಸ್ಪತ್ರೆಗಳನ್ನ ನಿರ್ಮಿಸಲು ಹೋರಾಡಿದಂತ ದಾದಿಯವರು.
1: ಓಕೆ, ಅಲ್ಲದೆ ಇಲ್ಲಿ ವರ್ಜಿನಿಯಾ ಹ್ಯಾಂಡರ್ಸನ್, ಆಕೆಯನ್ನ 20ನೇ ಶತಮಾನದ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳ್ಬಿಟ್ಟು ಹೇಳಿ ಕರೆಯೋದಲ್ದಲೇ ನರ್ಸಿಂಗ್ ಡೆಫಿನೇಷನ್ ಏನಿದೆ ಅಲ್ಲ ಅದನ್ನ ಕೊಟ್ಟಂತಹ ಮಹನೀಯ ಮಹಿಳೆಯಕ್ಕೆ. ಎಡಿತ್ ಕ್ಯಾವೆಲ್ ಅವರ ಬಗ್ಗೆ ನಾವು ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ, ಮೊದಲ ಮಹಾಯುದ್ಧದ ಸಮಯದಲ್ಲಿ ಶತ್ರು ಮಿತ್ರ ಅನ್ನುವಂತಹ ಭೇದ ಇಲ್ಲದೆ ಅಂತ ಹೇಳಿದ್ರೆ, ಇಲ್ಲಿ ಶಿ ಇಸ್ ರಿಯಲಿ ಯುನೋ ಎಕ್ಸಿಕ್ಯೂಟಿಂಗ್ ದ ಈಕ್ವಾಲಿಟಿ ಇನ್ ಹೆಲ್ತ್ ಕೇರ್. ಅಂದ್ರೆ ಒಬ್ಬ ಶತ್ರು ನನ್ನ ರೋಗಿಯಾಗಿ ಬಂದ್ರೂ ಕೂಡ ಆತನನ್ನು ನಾನು ಆರೈಕೆ ಮಾಡಬೇಕು ಅನ್ನುವಂತಹ ಒಂದು ಏನು ಥೀಮನ್ನು ಇಟ್ಕೊಂಡು, ಶತ್ರು ಮಿತ್ರ ಅನ್ನುವಂತಹ ಭೇದ ಇಲ್ಲದೆ ಸೈನಿಕರ ಪ್ರಾಣವನ್ನು ಉಳಿಸಿ ಕೊನೆಗೆ ಆಕೆಯನ್ನು ಗಲ್ಲಿಗೇರಿಸ್ತಾರೆ. ಪ್ರಾಣತ್ಯಾಗ ಮಾಡಿದಂತಹ ವೀರ ಮಹಿಳೆ ಎಡಿತ್ ಕ್ಯಾವೆಲ್. ಅಂದರೆ ಚರಿತ್ರೆಯ ಪುಟಗಳನ್ನು ಓದ್ತಾ ಇದ್ರೆ ನಮಗೆ ಈ ರೀತಿಯ ಬೇಕಾದಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತವೆ. ನಾವು ನರ್ಸಸ್ ಅಂತ ಹೇಳಿದ್ರೆ ಕೇವಲ ನಮ್ಮನ್ನ ಯಾವುದು ಫಿಲ್ಮ್ಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ಇನ್ನು ಯಾವುದು ಸೀರೀಸ್ ಅಲ್ಲಿ ತೋರಿಸ್ತಾರಲ್ಲ ಆ ಥರದ್ದಲ್ಲ. ಓಕೆ, ಒಬ್ಳು ನರ್ಸ್ ಅಂತ ಹೇಳಿದಾಗ ಆಕೆ ಅನುಕಂಪ ಇರಬಹುದು, ಕರುಣೆ ಇರಬಹುದು, ತ್ಯಾಗ ಇರಬಹುದು, ಇವೆಲ್ಲವುಗಳ ಪರಮಾವಧಿಯ ಒಂದು ಸಾಕಾರ ಮೂರ್ತಿ ಅಂತ ಹೇಳ್ತಾ ಮುಂದಿನ ಹಾಡನ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಮ್ಮ ನರ್ಸಸ್ಗೋಸ್ಕರ. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ಫಾರ್ ದೆಮ್. ಓಕೆ.

0: ಹೌದು ರಮ್ಯಾ, ಇವಾಗ ನಾವು ನಮ್ಮ ಸ್ನೇಹಿತರ ಸಂದೇಶಗಳ ಕಡೆ ಗಮನವನ್ನು ಹರಿಸುವಂತಹ ಸಮಯ, ಕರೆಕ್ಟ್ ಅಲ್ವಾ?
1: ಹೌದು.
0: ಆದರೆ ಅದಕ್ಕಿಂತ ಮುಂಚೆ ನಾನು ಹೇಳಬೇಕು, ನಮ್ಮ ಭಾರತದಲ್ಲಿ ಮೊದಲ ಬಾಯಿ ಕಾಶಿಬಾಯಿ ಗಣಪತ್ ಅವರು ಭಾರತದಲ್ಲಿ ಶುಶ್ರೂಷಾ ವೃತ್ತಿಯ ಆರಂಭಿಕ ಹಂತದಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರಮುಖ ಭಾರತೀಯ ಶುಶ್ರೂಷಕಿ. ಓಕೆ, ಬಾಯಿ ಕಾಶಿಬಾಯಿ ಗಣಪತ್. ಓಕೆ, ಈಗ ಶಾಂತಾ ಚಾರ್ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಮ್ಮ ಸಮಾಜದಲ್ಲಿ ದಾದಿಯರು ತೋರುವ ಸೇವಾ ಮನೋಭಾವ, ತಾಳ್ಮೆ ಮತ್ತು ಕಾಳಜಿಯನ್ನು ರಮ್ಯಾ ಮತ್ತು ಪುನೀತಾ ತುಂಬ ಚೆನ್ನಾಗಿ ಗೌರವಯುತವಾಗಿ ಭಾವನಾತ್ಮಕವಾಗಿ ತಲುಪಿಸಿದ್ದಾರೆ. ಆಸ್ಪತ್ರೆಗಳಲ್ಲಿ ದಿನದ 24 ಗಂಟೆನೂ ಕೂಡ ರೋಗಿಗಳ ಸೇವೆಯಲ್ಲಿ ತೊಡಗುವ ಅವರ ಶ್ರಮದ ಬಗ್ಗೆ ಕೇಳಿದಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಈ ಕಾರ್ಯಕ್ರಮದ ಮೂಲಕ ಇಂತಹ ಸಮಾಜಮುಖಿ ವಿಷಯಗಳನ್ನು ಚರ್ಚಿಸೋದು ಶ್ರೋತೃಗಳಲ್ಲಿ ಹೊಸ ಆಲೋಚನೆಗಳನ್ನು ಮೂಡಿಸುತ್ತೆ. ಒಳ್ಳೆಯ ಕಾರ್ಯಕ್ರಮ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.
1: ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನರ್ಸ್ಗಳ ಕುರಿತು ಮಾತಾಡ್ತಿದ್ದೀರಿ, ಕಾರ್ಯಕ್ರಮ ಅಮೋಘವಾಗಿದೆ ಅಂತ ಹೇಳ್ತಾ ಇದ್ದಾರೆ.
0: ನವಿಲುಗರಿ ಕಾರ್ಯಕ್ರಮ ಅಮೋಘವಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಚೆನ್ನಾಗಿದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ.
1: ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ನನ್ನ ತಾಯಿ ಸುದೀರ್ಘ 40 ವರ್ಷಗಳ ನರ್ಸಿಂಗ್ ವೃತ್ತಿಯನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನರ್ಸಿಂಗ್ ವೃತ್ತಿಯನ್ನ ಬಹಳ ಹತ್ತಿರದಿಂದ ನಾನು ಸಹ ನೋಡಿದ್ದೀನಿ. ಹಗಲು ರಾತ್ರಿ ಎರಡೂ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮುಂಜಾನೆಯಿಂದ ರಾತ್ರಿಯವರೆಗೆ ಕೆಲಸ ಇರ್ತಾ ಇತ್ತು. ನಮ್ಮ ಬದುಕು ರೂಪಿಸುವಲ್ಲಿ ತಾಯಿಯ ನರ್ಸಿಂಗ್ ವೃತ್ತಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳ್ತಾರೆ
0: ಬಿಂದು ಪ್ರಕಾಶ್. ಖಂಡಿತವಾಗ್ಲೂ ನಿಮ್ಮ ಅಮ್ಮನಿಗೂ ಕೂಡ ಹ್ಯಾಪಿ ನರ್ಸಸ್ ಡೇ ಅನ್ನ ನೀವು ಹೇಳಲೇಬೇಕು. ನರ್ಸಸ್ ಡೆಡಿಕೇಶನ್ ಅಂಡ್ ಸರ್ವಿಸ್ ಆರ್ ಗ್ರೇಟ್. ವೆನ್ ಎವರ್ ಐ ಲಿಸನ್ ಟು ದ ವರ್ಡ್ ನರ್ಸ್, ದ ನೇಮ್ ಅರುಣಾ ಶಾನ್ಭಾಗ್ ಕಮ್ಸ್ ಇನ್ ಟು ನೋ ಕಮ್ಸ್ ಟು ಮೈ ಮೈಂಡ್ ಅಂತ ಹೇಳ್ಬಿಟ್ಟು ಹೇಳಿ ನರ್ಸಿಸ್ ಮದರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಹೌದು, ಈ ಒಂದು ಏನು ಯುಥನೇಷಿಯಾ ಅಂತ ಹೇಳ್ಬಿಟ್ಟು ಹೇಳಿ ಬಂದಾಗ ಅರುಣಾ ಶಾನ್ಭಾಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಕೇಸ್ ಇದೆಯಲ್ಲ, ಇಟ್ ಸ್ಟ್ಯಾಂಡ್ಸ್ ಆಸ್ ಅ ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್.
1: ಹೌದು. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀ ಹುವಳ್ಳಿ ಲಕ್ಷ್ಮಿ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ. ಆಸ್ಪತ್ರೆಗಳಲ್ಲಿ ನರ್ಸ್ ಇಲ್ಲದೇ ಇದ್ರೆ ತುಂಬ ತೊಂದರೆ ಆಗುತ್ತೆ, ಅವರಿದ್ದರೆ ರೋಗಿಗಳಿಗೆ ತುಂಬ ಅನುಕೂಲ, ಬೇಗ ಗುಣಮುಖರಾಗ್ತಾರೆ ಕೂಡ. ನರ್ಸ್ ಸೇವೆ ತುಂಬ ಒಳ್ಳೆಯ ಕೆಲಸ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ.
0: ಸೋ ವೆರಿ ಮಚ್ ಬಸವರಾಜ್ ಕೊಳಕಿ ಗೋಕಾಕ್ ಮೇಡಮ್. ನರ್ಸ್ ಎರಡನೇ ತಾಯಿ, ಹಾಗೆಯೇ ದೇವರಿಗೆ ಸಮಾನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಮ ಈ ಮನ ತುಂಬಿದ ಮಾತುಗಳಿಗೆ ನಮ್ಮ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ ಆತ್ಮೀಯ ಸ್ನೇಹಿತರೆ. ಆದರೆ ಈ ಕರುಣೆ ಅನ್ನುವಂಥದ್ದು ಹೃದಯಗಳನ್ನು ಬೆಸೆಯುವಂತಹ ಒಂದು ಒಳ್ಳೆಯ ಭಾವನೆ, ಕರೆಕ್ಟ್ ಅಲ್ವಾ? ಈ ಕರುಣೆ, ಸಹಾನುಭೂತಿ, ಅನುಕಂಪ ಇವುಗಳನ್ನೇ ತಮ್ಮ ಜೀವನದ ಮುಖ್ಯ ಉದ್ದೇಶಗಳನ್ನಾಗಿ ತೆಗೆದುಕೊಂಡು ತಮ್ಮವರಲ್ಲದ ಜನರಿಗೆ ನಿರಂತರವೂ ಕೂಡ ಸೇವೆ ಮಾಡ್ತಾ ಇರತಕ್ಕಂತಹ ಶುಶ್ರೂಷಕರು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಕೂಡ ಭಗವಂತನಿಂದ ಹೆಚ್ಚು ಹೆಚ್ಚಾಗಿ ಹರಸಲ್ಪಡಲಿ. ಬೇರೆಯವರಿಗೆ ಆರೋಗ್ಯವನ್ನು ಕೊಡುವಂತಹ ಅವರ ದೇಹ, ಮನಸ್ಸು, ಬದುಕಿನಲ್ಲೂ ಕೂಡ ಒಳ್ಳೆಯ ಆರೋಗ್ಯ, ಕರುಣೆ ಅದು ಕೂಡ ಅವರಿಗೆ ಇರಲಿ. ಸಮಾಜನೂ ಕೂಡ ಅವರು ನೋಡುವಂತಹ ದೃಷ್ಟಿ ಬದಲಾಗಲಿ, ಅವರ ವೃತ್ತಿಯಲ್ಲಿ ಇನ್ನೂ ಯಶಸ್ಸು ಕಾಣಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಐ ವಿಶ್ ಆಲ್ ದ ನರ್ಸಸ್ ಅರೌಂಡ್ ದ ವರ್ಲ್ಡ್ ಹ್ಯಾಪಿ ನರ್ಸಸ್ ಡೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿ ಆಗ್ತೇವೆ ಮುಂದಿನ ಸೋಮವಾರ.
1: ಖಂಡಿತ. ಮತ್ತೊಮ್ಮೆ ಪುನೀತಾ ಮ್ಯಾಮ್, ಹ್ಯಾಪಿ ನರ್ಸಸ್ ಡೇ.
0: ಥ್ಯಾಂಕ್ ಯು ಸೋ ಮಚ್ ರಮ್ಯಾ, ನನ್ನ ಜೊತೆ ನೀನು ಯಾವಾಗಲೂ ಇರ್ತೀಯ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ನಿನ್ನ ಒಂದು ಮಧ್ಯದಲ್ಲಿ ನೀನು ಆಬ್ಸೆಂಟ್ ಆದೆ, ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಐ ಎಂಜಾಯ್ಡ್ ದ ಪ್ರೋಗ್ರಾಮ್. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮೆಲ್ಲರ ಸಂದೇಶಗಳಿಗೆ. ಮತ್ತೆ ಭೇಟಿಯಾಗೋಣ ಮುಂದಿನ ಸೋಮವಾರ ನವಿಲುಗರಿ ಕಾರ್ಯಕ್ರಮದಲ್ಲಿ.

ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 1:26 ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಎಸ್, ನಿಮ್ಮ ಅಡುಗೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದ್ರೆ ಖಂಡಿತ ನೀವು ಕರೆ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಗೊತ್ತೇ ಇದೆಯಲ್ಲ, 3228120608 ಆ್ಯಡ್ ಮಾಡೋದು ಮರಿಬೇಡಿ. 3228120 ನಮ್ಮ ಸ್ಟುಡಿಯೋ ನಂಬರ್. ಸಂದೇಶ ಕಳಿಸೋದಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. 9489009101013 ಈ ನಂಬರ್ಗೆ ಬರಲಿ ನಿಮ್ಮ ಮೆಸೇಜ್.

ಅಡುಗೆ ರುಚಿರುಚಿಯಾಗಿ ಇರೋದ್ರ ಜೊತೆಗೆ ಒಂದಷ್ಟು ತಾಜಾ ತಾಜಾ ತರಕಾರಿಗಳನ್ನು ಹೊಂದಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ? ಅಡುಗೆ ಮಾಡೋದು ಕೂಡ ಒಂದು ಕಲೆ, ಎಲ್ಲರಿಗೂ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಹಾಗಾಗಿ ಫಟಾಫಟ್ ಅಂತ ಅಡುಗೆ ಮಾಡಿ ಬಿಡೋದು ಅಂತ ಹೇಳಿದ್ರೆ ಒಂದು ಕಡಲೆ ತಿಂದು ಕೈ ತೊಳ್ಕೊಂಡಷ್ಟು ಸುಲಭ ಖಂಡಿತ ಅಲ್ಲ. ಇಲ್ಲಿ ಅವರವರ ಅನುಭವ, ಜಾಣ್ಮೆ, ಕೆಲವೊಂದು ತಂತ್ರ, ಸ್ಟ್ರಾಟಜಿ ಅಂತ ಹೇಳ್ತೀವಲ್ಲ, ಎಲ್ಲ ವರ್ಕೌಟ್ ಆಗಬೇಕು. ಮೊಟ್ಟ ಮೊದಲು ನಾವೇನು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಅಡುಗೆ ರೆಡಿ ಮಾಡೋ ಮೊದಲು ಚಕ ಚಕ ಅಂತ ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ರೆಡಿ ಮಾಡಿದ ಸಾಂಬಾರ್ಗೆ ಸ್ವಲ್ಪ ಕೂಡ ಉಪ್ಪು ಹುಳಿ ಖಾರ ಕಡಿಮೆ ಅಥವಾ ಜಾಸ್ತಿ ಆಗದ ಹಾಗೆ ನೋಡಿಕೊಂಡು ಬಹಳ ಬೇಗ ಅಡುಗೆ ಕೆಲಸ ಮುಗಿಸಿ ಮನೆಯವರೆಲ್ಲರಿಂದಲೂ ಕೂಡ ಸೈ ಅನ್ನಿಸ್ಕೊಳ್ಳೋ ಅಂತ ತಂತ್ರಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಸಾಮಾನ್ಯವಾಗಿ ಆಹಾರ ಅಥವಾ ಅಡುಗೆ ರೆಡಿ ಮಾಡುವಾಗ ಒಂದು ವೇಳೆ ಉಪ್ಪು ಜಾಸ್ತಿ ಆಯಿತು ಅಥವಾ ಖಾರ ಜಾಸ್ತಿ ಆಯಿತು ಅಥವಾ ಇನ್ಯಾವುದೋ ಮಸಾಲೆ ಪದಾರ್ಥಗಳು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿದ್ರೆ ಆಹಾರದ ರುಚಿ ಕೆಟ್ಟೋಗ್ಬಿಡುತ್ತೆ. ಅದರಲ್ಲೂ ಕೆಲವೊಮ್ಮೆ ಸಾಂಬಾರ್ಗೆ ಏನಾದರೂ ಉಪ್ಪು ಹಾಕುವಾಗ ಸರಿಯಾಗಿ ಅಂದಾಜು ಸಿಗದೆ ಸ್ವಲ್ಪ ಹೆಚ್ಚಾಗಿ ಹಾಕ್ಬಿಟ್ವಿ ಅಂದ್ಕೊಳ್ಳಿ, ಮನೆಯವರೆಲ್ಲರ ಬಿ ಪಿ ಕೂಡ ಹಾಗೆ ರೈಸ್ ಆಗಿಬಿಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ ಸಾಂಬಾರಿಗೆ ತೆಂಗಿನ ಹಾಲನ್ನು ಸೇರಿಸಿ ಇದರಿಂದ ಸಾಂಬಾರಿನ ರುಚಿ ಹೆಚ್ಚಾಗೋದು ಮಾತ್ರ ಅಲ್ಲ, ಅದರಲ್ಲಿರುವಂಥ ಉಪ್ಪಿನ ಅಂಶ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಡುಗೆ ಮಾಡುವಾಗ ಯಾವುದು ಹೆಚ್ಚು ಕಡಿಮೆ ಆಗದ ಹಾಗೆ ಸರಿಯಾಗಿ ರುಚಿ ನೋಡಿ ತಾಜಾ ತಾಜಾ ಅಡುಗೆ ಮಾಡಿ ಮನೆಯವರಿಗೆ ಉಣಬಡಿಸಿ.

0: ಸಮಯ 1:10:10. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೇರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ, ಒಂದು ಕಡೆ ಚಿಗುರುತ್ತಲಿ, ಒಂದು ಕಡೆ ಬಾಡುತ್ತಲಿ, ಕುಂದುತೀರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ ಎಂದೆಂದು ಮಶ್ವತ್ಥ ಹಳೆ ಹೊಸದು ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ. ಎಂದೆಂದು ಮಶ್ವತ್ಥ ಹಳೆ ಹೊಸದು ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ.

ಈ ಲೋಕದಲ್ಲಿ ಈ ಮರಕ್ಕೆ ಸತ್ವ ರಜಸ್ಸು ತಮಸ್ಸುಗಳೆಂಬ ಗುಣಗಳೇ ಅಭಿವೃದ್ಧಿಪಡಿಸುವ ಗೊಬ್ಬರ, ಭೋಗ್ಯ ವಿಷಯಗಳೇ ಅದರ ಚಿಗುರೆಲೆ, ಅದರ ಬೀಳಲು ಬೇರುಗಳು ಕರ್ಮಪಾಶಗಳಾಗಿ ನಮ್ಮನ್ನೇ ಕಟ್ಟಿಹಾಕುತ್ತವೆ. ಜಗದ್ರೂಪವಾದ ಅಶ್ವತ್ಪಕ್ಷದ ಮೂಲವು ಮನುಷ್ಯನ ಹಿಡಿತಕ್ಕೆ ಸಿಕ್ಕತಕ್ಕದ್ದಲ್ಲ. ಒಂದು ಘಳಿಗೆ ಇರುವಂತೆ ಮರುಘಳಿಗೆ ಇರಲಾರದ್ದು. ಕ್ಷಣಿಕ, ಚಂಚಲ, ಯಾವ ಬ್ರಹ್ಮವಸ್ತು ಸ್ವರೂಪದಲ್ಲಿ ತತ್ವದಲ್ಲಿ ಸ್ಥಿರವೋ, ಏಕಾಕಾರವೋ, ನಿರ್ವಿಕಾರಿಯೋ, ಅದು ಕಾರ್ಯರೂಪದಲ್ಲಿ ಚಲನಶೀಲ, ಬಹುರೂಪಿ, ಸಂಸಾರ ವಿಕಾರಿ. ಅದರ ಮೂಲವಸ್ತು ಹುಟ್ಟಿಲ್ಲದ್ದು, ಸಾವಿಲ್ಲದ್ದು, ಶಾಂತಂ ಶಿವಂ ಅದ್ವೈತಂ ಬ್ರಹ್ಮ. ಶ್ರೀರಾಮಕೃಷ್ಣರು ಪರಮಹಂಸರು ವಚನವೇದದಲ್ಲಿ ಹೇಳುವಂತೆ ಸ್ಪಂದನ ಮಾತ್ರ, ಮಿಡಿಯುವಿಕೆ ಬ್ರಹ್ಮನದು. ಎಲ್ಲ

ಲೋಕ. ಈ ಅಶ್ವತ್ಥ ವೃಕ್ಷವು ಯಾವತ್ತಿಗೂ ಹಳೆಯದು ಮತ್ತು ಹೊಸದು ಆಗಿರುತ್ತದೆ. ಒಬ್ಬ ಅನುಭವಿ ಹೇಳುವಂತೆ, ಹೊಸದು ಹತ್ತಿರ ಬರಲು ಆ ಹೊಸದು ಹಳದು, ಹಳದು ದೂರದಲ್ಲಿರಲು ಅದು ಬಹಳ ಹೊಸದು.

0: ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು, ತಳೆದು ಪರ್ಚಿಸುತ್ತಿಹುವು ಮರದ ಬಾಳ್ಸಿರಿಯ. ಎಲೆಗಳನ್ನು ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು, ತಳೆದು ಪರ್ಚಿಸುತ್ತಿಹುವು ಮರದ ಬಾಳ್ಸಿರಿಯ. ಸ್ಥಳವೊಂದು ನಿನಗಿಹುದು ವಿಶ್ವರ್ವಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಸ್ಥಳವೊಂದು ನಿನಗಿಹುದು ವಿಶ್ವರ್ವಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ.
1: ಎಲೆಗಳನ್ನು ಕಡ್ಡಿ ಕಡ್ಡಿಯ ರೆಂಬೆ ಕೊಂಬೆಗಳು, ತಳೆದು ಪೆರ್ತು

ಈ ಮರದ ಬಾಳಿನ ಸೌಂದರ್ಯವನ್ನು ರೆಂಬೆ ಕೊಂಬೆಗಳು, ಅದರಿಂದ ಹೊರಟ ಕಡ್ಡಿಗಳು, ಅದರಿಂದ ಚಿಗುರಿ ಹೊರಬರುವ ಎಲೆಗಳು ಹೆಚ್ಚಿಸುತ್ತವೆ. ಇವೆಲ್ಲವೂ ಆ ಬ್ರಹ್ಮ ವಸ್ತುವಿನಿಂದ ಹೊರಟ ಲೋಕದ ನಾನಾ ವಿಷಯಗಳು ಎಂದು ಹೇಳಿದೆಯಲ್ಲವೇ. ಆದ್ದರಿಂದ ಈ ಜಗದಶ್ವತ್ಥದಲ್ಲಿ ನಿನಗೂ ಒಂದು ಸ್ಥಳವುಂಟು. ಆದ್ದರಿಂದ ಬ್ರಹ್ಮ ವಸ್ತುವಿನಿಂದ ನೀನು ಬಂದಿರುವುದರಿಂದ ನಿನ್ನ ಸ್ಥಾನವನ್ನು ಗೌರವದಿಂದ ನೋಡತಕ್ಕದ್ದು. ನಿನ್ನ ಅಸ್ತಿತ್ವವನ್ನು ಯಾವ ರೀತಿಯಿಂದಲೂ ನಿಂದಿಸತಕ್ಕದ್ದಲ್ಲ. ವಿವೇಕಾನಂದರು ಹೇಳುವಂತೆ, ಎವ್ರಿ ಮ್ಯಾನ್ ಈಸ್ ಎ ಪೊಟೆನ್ಷಿಯಲಿ ಡಿವೈನ್. ನಾವು ಸಾಧನೆಯಿಂದ ಕಂಡುಕೊಳ್ಳಬೇಕು. ದೇವ ಎದೆಯೊಳಗೆ ಕುಳಿತು ಕಂಗೊಳಿಸುತ್ತಿಪ್ಪ,

0: ಎಲ್ಲೆಲ್ಲೋ ಇಹನೆಂದು ಹುಡುಕುವ ಬೆಪ್ಪ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡೋ ಹುಚ್ಚಪ್ಪಗಳಿರ. ದಾಸರು ಹೇಳಿದ್ದಾರೆ, ಜೀವನವನ್ನು ಉಜ್ಜೀವನಗೊಳಿಸಲು ಪ್ರಯತ್ನಿಸು. ಸೃಷ್ಟಿಯಲ್ಲಿ ಹೀನ ಯಾವುದೂ ಇಲ್ಲ, ಯಾರೂ ಅಲ್ಲ, ಯಾವುದೂ ಯೂಸ್ಲೆಸ್ ಇಲ್ಲ. ಯೂಸ್ಡ್ಲೆಸ್ ವಿಲ್ ಬಿಕಮ್ ಯೂಸ್ಲೆಸ್. ಒಂದು ತತ್ವಪದ ಹೀಗೆ ಹೇಳುತ್ತದೆ, ಗಂಟೆ ಹೊಡೆಯುತ್ತಿದೆ ಕೇಳಲು ಮೂಢ, ಪಂಟು ಬಡಿಯುತ ಕೂಡಲು ಬೇಡ, ಶ್ರುತಿಶಿರಗಳ ಬೋಧದ ಈ ಗಂಟೆ, ಮತಿ ವಿಭ್ರಮೆಯ ಬಿಡಿಸುವ ಗಂಟೆ, ಅತಿಮಾನವ ಸ್ಥಿತಿ ಸಾರುವ ಗಂಟೆ, ಚಿತಿಯೊಳಗಿದುವೆ ಸಾರ್ಥಕ ಗಂಟೆ, ಜೀವೈಶ್ವರ್ಯದ ಐಕ್ಯದ ಘನಘಂಟೆ, ದೇವನೆ ನೀನೆಂದರುಹುವ ಗಂಟೆ, ಸಾವಿನ ಸಂಕಟ ಕಳೆಯುವ ಗಂಟೆ, ಕಿವಿಯಿದ್ದು ಕೇಳದೆ ಬಿಡುವವರುಂಟೆ, ತೋರಿಕೆ ಅನಿಸಿಕೆ ಹುಸಿ ಎಂಬ ಗಂಟೆ, ಪಾರಮಾರ್ಥ ಸತ್ಯದ ಸಮಿಗಂಟೆ, ಘೋರ ನಿದ್ರೆಯಿಂದೆಚ್ಚರಿಸುವ ಗಂಟೆ, ಗುರುಶಂಕರನ ಪ್ರವಚನದ ಗಂಟೆ. ಅಸತ್ತನಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಯುವಂತಾಗಲಿ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ಟುಡಿಯೋ ಕ್ಲಬ್ನಲ್ಲಿ ಸಮಯ ಆಗಿದೆ 1:30:20. ನಾವಿದ್ದೀವಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಈ ದಿನದ ವಿಶೇಷತೆಯ ಬಗ್ಗೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಭಾರತದ ಶಕ್ತಿ, ಭಾರತದ ಹೆಮ್ಮೆಯ ಸಂಕೇತವಾಗಿರುವಂಥ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು. ಆಧುನಿಕ ಜಗತ್ತಿನಲ್ಲಿ ಒಂದು ದೇಶದ ಅಭಿವೃದ್ಧಿಯನ್ನು ಆ ದೇಶ ಹೊಂದಿರುವ ತಂತ್ರಜ್ಞಾನದ ಆಧಾರದ ಮೇಲೆ ಅಳಿತಾರೆ. ಭಾರತ ಜಗತ್ತಿನ ಮುಂದುವರಿದ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲೋದಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ಅಪಾರ. ಈ ಸಾಧನೆಯನ್ನು ಸ್ಮರಿಸೋದಕ್ಕೆ, ವಿಜ್ಞಾನಿಗಳ ಕಠಿಣ ಶ್ರಮವನ್ನು ಗೌರವಿಸೋದಕ್ಕೆ ಪ್ರತಿ ವರ್ಷ May 11 ಅಂದರೆ ಇಂದು ಭಾರತದಾದ್ಯಂತ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು, ನ್ಯಾಷನಲ್ ಟೆಕ್ನಾಲಜಿ ಡೇ, ಅತ್ಯಂತ ಸಂಭ್ರಮದಿಂದ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಯಾಕೆ ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಜಾರಿಗೆ ಬಂತು, ಇದರ ಇತಿಹಾಸ ಏನು, ಈ ಹಿನ್ನೆಲೆ ಏನು, ಇದರ ಆಚರಣೆ ಹೇಗೆ ನಡೆಯುತ್ತೆ, ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಸಾಗೋಣ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಪ್ರಧಾನಮಂತ್ರಿಗಳು ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಘೋಷಿಸ್ತಾರೆ. 1999 ಈ ದಿನದ ಆಚರಣೆ ಅಧಿಕೃತವಾಗಿ ಜಾರಿಗೆ ಬರುತ್ತೆ.

ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. 1998 ಮೇ 11 ಭಾರತೀಯ ಇತಿಹಾಸದ ಸುವರ್ಣ ಅಕ್ಷರಗಳಲ್ಲಿ ಈ ದಿನಾಂಕವನ್ನ ಬರೆದಿಡಬೇಕಾದಂಥದ್ದು. ಅಂದು ಭಾರತವು ಜಗತ್ತೇ ಬೆರಗಾಗುವಂತಹ ಸಾಧನೆಯನ್ನ ಮಾಡಿತ್ತು. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತವು ಸರಣಿ ಅಣುಬಾಂಬ್ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ನಡೆಸುವ ಮೂಲಕ ತನ್ನ ಪರಮಾಣು ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸಿತು. ಈ ದಿನದ ಮಹತ್ವವನ್ನು ಪರಿಗಣಿಸಿ ಅಂದಿನ

ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅನ್ನೋದು ಕೇವಲ ಒಂದು ಘಟನೆಯ ನೆನಪಿನಲ್ಲ, ಇದು ಒಂದೇ ದಿನ ಮೂರು ಘಟನೆಗಳು ನಡೆದಂಥ ಪ್ರಮುಖ ತಾಂತ್ರಿಕ ಮೈಲುಗಲ್ಲುಗಳ ಸಂಗಮ ಅಂತಲೇ ಹೇಳ್ಬೋದು. ಹಾಗಿದ್ರೆ ಮೊದಲನೇದೇನು? ಪೋಖ್ರಾನ್ ಅಣು ಪರೀಕ್ಷೆ 1998.

May 11 ಭಾರತ ರಾಜಸ್ಥಾನದ ಪೋಖ್ರಾನ್ನ ಮರುಭೂಮಿಯಲ್ಲಿ 3 ಪರಮಾಣು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸುತ್ತೆ. ಇದರೊಂದಿಗೆ ಭಾರತ ಅಣ್ವಸ್ತ್ರ ಹೊಂದಿರುವಂತಹ ದೇಶಗಳ ಪಟ್ಟಿಗೆ ಸೇರ್ಪಡೆಯಾಗುತ್ತೆ. ಈ ಕಾರ್ಯಾಚರಣೆಯನ್ನ ಅಂದಿನ ಖ್ಯಾತ ವಿಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಮತ್ತೊಂದೇನು ಅಂದ್ರೆ ಅದೇ ದಿನ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿಸಲಾದ ಹನ್ಸಾತ್ರಿ ಅನ್ನುವಂತ ಲಘು ವಿಮಾನದ ಯಶಸ್ವಿ ಹಾರಾಟ ಕೂಡ ನಡೆಯುತ್ತೆ. ಇದು ವೈಮಾನಿಕ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಹಿಡಿದಂತ ಕನ್ನಡಿಯಾಗಿತ್ತು. ಮತ್ತೊಂದು ಘಟನೆ ಏನು ಅಂದ್ರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದಂತ ತ್ರಿಶೂಲ್ ಕ್ಷಿಪಣಿಯ ಅಂತಿಮ ಹಂತದ ಯಶಸ್ವಿ ಪರೀಕ್ಷೆ ಕೂಡ ಇದೇ ದಿನ ನಡೆದಿದ್ದು. ಇದು ಶತ್ರು ವಿಮಾನಗಳನ್ನು ಕ್ಷಣಾರ್ಧದಲ್ಲಿ ಹೊರಡಿದು ಹುರುಳಿಸುವಂತ ಸಾಮರ್ಥ್ಯ ಹೊಂದಿದಂತ ಕ್ಷಿಪಣಿಯಾಗಿದೆ. ಹಾಗಾಗಿ ಈ 3 ಮಹತ್ವದ ಘಟನೆಗಳು May 11 ನಡೆದಂತ ಕಾರಣದಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನ May 11 ಅಂದ್ರೆ ಇಂದು ಆಚರಿಸಲಾಗ್ತಾ ಇದೆ.

ಹೌದಲ್ವೇ, ತಂತ್ರಜ್ಞಾನಕ್ಕೂ ಕೂಡ ಒಂದು ಕೊನೆ ಅನ್ನೋದನ್ನು ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದಿನೊಂದು ಹೊಸ ಆವಿಷ್ಕಾರಗಳು ನಡೀತಾನೆ ಇರುತ್ತೆ. ಈ ದಿನ ಭಾರತೀಯ ವಿಜ್ಞಾನಿಗಳು, ಎಂಜಿನಿಯರ್ಗಳು ತಂತ್ರಜ್ಞರ ನವೀನ ಆಲೋಚನೆಗಳು ಹಾಗೆ ಸೃಜನಶೀಲತೆಯನ್ನು ಗೌರವಿಸುವ ಉದ್ದೇಶದಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತೆ. ಯುವ ಪೀಳಿಗೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸೋದು ಈ ದಿನದ ಉದ್ದೇಶ ಕೂಡ ಹೌದು. ಅದೊಂದೇ ಅಲ್ಲ, ಮೇಕ್ ಇನ್ ಇಂಡಿಯಾ ಕನಸಿನಂತೆ ಭಾರತದಲ್ಲಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಅದಕ್ಕೆ ಉತ್ತೇಜನ ನೀಡೋದು ಕೂಡ ಈ ದಿನದ ಉದ್ದೇಶವೇ. ಇದರೊಟ್ಟಿಗೆ ತಂತ್ರಜ್ಞಾನವನ್ನು ಸಾಮಾನ್ಯ ಜನರ ಜೀವನೋಪಾಯಕ್ಕೆ ಹಾಗೆ ಕೈಗಾರಿಕೆಯ ಅಭಿವೃದ್ಧಿಗೆ ಹೇಗೆ ಬಳಸಬಹುದು ಅನ್ನೋದನ್ನು ಚರ್ಚಿಸಿ ಅದಕ್ಕೆ ಸೂಕ್ತ ನಿರ್ಧಾರ ಕೈಗೊಂಡು ಅದನ್ನು ಕಾರ್ಯಗತಗೊಳಿಸೋದು ಕೂಡ ಈ ದಿನದ ಮುಖ್ಯ ಉದ್ದೇಶ. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ರಾಷ್ಟ್ರೀಯ ತಂತ್ರಜ್ಞಾನ ದಿನ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ, ಅದರ ಬಗ್ಗೆ ಮಾಹಿತಿ, ಒಂದಷ್ಟು ಇತಿಹಾಸ ಜೊತೆಗೆ ಉದ್ದೇಶ, ಎಲ್ಲದರ ಬಗ್ಗೆ ಮಾಹಿತಿ ನಿಮ್ಮದಾಯಿತು ಅಂತ ಭಾವಿಸಿದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದೆ ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರಿಗೆ ಆಸರೆಯಾಗುವ ಬದಲು ಭ್ರಷ್ಟಾಚಾರ ಮತ್ತು ದೋಷಪೂರಿತ ನೇಮಕಾತಿ ಪ್ರಕ್ರಿಯೆಗಳ ಮೂಲಕ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳನ್ನು ಅನಿಶ್ಚಿತತೆಗೆ ತಳ್ಳುವ ಕರಾಳ ಇತಿಹಾಸವನ್ನು ಪಡೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವಲ್ಲಿ ಕೆಪಿಎಸ್ಸಿ ವಿಫಲವಾಗಿದೆ. ನಿರುದ್ಯೋಗಿ ಯುವಕರ ಬೃಹತ್ ಪ್ರತಿಭಟನೆಗಳಿಗೆ ಮಣಿದ ನಂತರ ರಾಜ್ಯ ಸರ್ಕಾರ 56,432 ಹುದ್ದೆಗಳಿಗೆ ನೇಮಕಾತಿ ಆರಂಭಿಸುವುದಾಗಿ ಘೋಷಿಸಿತ್ತು. ಆದಾಗ್ಯೂ ಈವರೆಗೆ ಯಾವುದೇ ಅಧಿಕೃತ ಅಧಿಸೂಚನೆ ಹೊರಡಿಸಿಲ್ಲ ಎಂದು ದೂರಿದ್ದಾರೆ. ಹುದ್ದೆಗಳನ್ನು ಮತ್ತಷ್ಟು ವಿಳಂಬ ಮಾಡದೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ತಕ್ಷಣವೇ ಹೊರಡಿಸುವ ಮೂಲಕ ಹಾಗೂ ನ್ಯಾಯಯುತ ಮತ್ತು ತ್ವರಿತ ನೇಮಕಾತಿ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶದಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ನಾಳೆ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯ ಆಯೋಜಿಸಿದೆ. ಸಮ್ಮೇಳನವನ್ನು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಏಕೀಕೃತ ಭಾರತ್ ಇ ಚಾರ್ಜ್ ಆಪ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಆಪ್ ಭಾರತದಾದ್ಯಂತ ತಡೆರಹಿತ ಇವಿ ಚಾರ್ಜಿಂಗ್ ಪ್ರವೇಶವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಮೊದಲ ಸಂಯೋಜಿತ ಡಿಜಿಟಲ್ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸೇರಿದಂತೆ ಬಿಎಚ್ಇಎಲ್, ಐಎಫ್ಸಿಐ, ಎನ್ಬಿಎಸ್ಎಲ್ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳ ಪ್ರತಿನಿಧಿಗಳು, ಇವಿ ಚಾರ್ಜ್ ಪಾಯಿಂಟ್ ಆಪರೇಟರ್ಗಳು, ನೀತಿ ನಿರೂಪಕರು ಮತ್ತು ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಎಲ್ಎಚ್ಬಿಎಸ್ ಲಾಕ್ಡ್ ಹೌಸ್ ಬೀಡ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ. ಈ ಬೀಡ್ ಸಿಸ್ಟಂ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಡ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಂದಿನಿಂದ ಆರಂಭಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ.

0: ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶನ ನೀಡಿದ್ದಾರೆ. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಗಿ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು ಕೆಕಿಸಾನ್ ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ 84.67% ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಶೇಕಡಾ 1.5%

ಪಟ್ಟು ಹೆಚ್ಚಳ, ಈ ವರ್ಷದ ಜನವರಿ 1ರಿಂದ ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:00 ಗಂಟೆಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಇವರೊಂದಿಗೆ ಜಾಂಪಣ್ಣ ಆಶ್ರಿಹಾಳ್.
1: ನಿನ್ನ ಕಂಡಾಗ ಸಂತೋಷವೇನು.
2: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆ ವಾತಾವರಣ ಹೇಗೆ ಪೂರಕವಾಗಿ ಆಯ್ತು?
3: ಮುಖ್ಯವಾಗಿ ನಾನು ನನ್ನ ಕುಟುಂಬಕ್ಕೆ ಕೃತಜ್ಞತೆಗಳು ಹೇಳ್ತೀನಿ. ನಮ್ಮ ತಂದೆ ತಾಯಿ, ಸೊ ನಮ್ದು ಕಿವಡಸಣ್ಣವ್ರ ಅಂತ ಹೇಳಿ ಒಂದು ದೊಡ್ಡ ವಿಭಕ್ತ ಕುಟುಂಬ ನಮ್ಮ ನೆಗಿನಾಳ್ ಗ್ರಾಮದ್ದು. ಸೊ ಭಾಳ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ರಿಂದ ನಮ್ಮ ತಂದೆ ತಾಯಿ ಭಾಳ ಪಾಸಿಟಿವ್ ಆಗಿದ್ರು. ಇನಿಷಿಯಲಿ ಭಾಳ ಅವರಿಗೆ ಸಮಸ್ಯೆ ಆಯಿತು, ಹೆಂಗೆ ಈ ಥರ ಆಗ್ಬಿಡ್ತು ನಮ್ಮ ಮಗನಿಗೆ ಅಂತ. ಬಟ್ ಎಲ್ಲ ಕಡೆ ತೋರಿಸಿದ್ರು, ದೇಶ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರ ಹತ್ರ ತೋರಿಸಿದ್ರು. ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನನ್ನು ಎಲ್ಲ ಮಕ್ಕಳಂತೆ ನೋಡಿಕೊಂಡ್ರು. ಬ್ಲೈಂಡ್ ಅಂತ ಎಕ್ಸ್ಟ್ರಾ ಇದು ಮಾಡಲಿಲ್ಲ ಮತ್ತು ಕಡೆಗಣಿಸ್ಲು ಇಲ್ಲ. ಎಲ್ಲ ಸಮಾರಂಭಗಳಲ್ಲಿ ಕಾರ್ಯಕ್ರಮ
2: ಸಹಜವಾಗಿ
3: ನಂತರ ಬ್ಲೈಂಡ್ ಸ್ಕೂಲಿಗೆ ಬಂದು ಓದಿದ ನಂತರ ಕಾಲೇಜ್ಗೆ ಹೋದೆ ನಾನು. ಇಲ್ಲೇ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಅಂತ, ಜಯನಗರ ನ್ಯಾಷನಲ್ ಕಾಲೇಜ್ ಅಲ್ಲಿ ಪಿ ಯು ಸಿ ಡಿಗ್ರಿ ಬಸನಗುಡಿ ನ್ಯಾಷನಲ್ ಕಾಲೇಜ್, ನಂತರ ಎಂ ಎ ಎಂ ಫಿಲ್ ಬೆಂಗಳೂರು ಯೂನಿವರ್ಸಿಟಿ. ಸೊ ಎಲ್ಲ ಮಕ್ಕಳು ಸಾಮಾನ್ಯ ಮಕ್ಕಳಿಗೆ ಏನೇನು ಅವಕಾಶ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ತಂದೆ ತಾಯಿಯವರು ಮಾಡಿದ್ರು. ಮತ್ತು ಎಲ್ಲ ಟೀಚರ್ಸು ನಾನು ಎಲ್ಲೆಲ್ಲಿ ಓದಿದೆ ಶಾಲೆ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ನನ್ನ ಎಲ್ಲ ಅಧ್ಯಾಪಕರಿಗೆ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಸ್ವಯಂ ಸೇವಕರು ಸರ್, ಯಾಕಂದರೆ ನನಗೆ ಸ್ವತಃ ಓದೋಕ್ಕಾಗದೇ ಇದ್ದಿದ್ದರಿಂದ ರಿಟೈರ್ಡ್ ವೈಫ್ಸ್ ಇರ್ಬೋದು, ರಿಟೈರ್ಡ್ ಪೀಪಲ್ ಮತ್ತು ಹೌಸ್ ವೈಫ್ಸು, ನನ್ನ ಕ್ಲಾಸ್ಮೇಟ್ಸು ಬಹಳಷ್ಟು ಸಪೋರ್ಟ್ ಮಾಡಿದ್ರು.
2: ಈಗ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿದರು, ನಿಮ್ಮ ಪ್ರತಿಭೆ ನಿಮ್ಮ ಆಸಕ್ತಿಗೆ ಸಾಕಷ್ಟು ನೀರೆರೆದು ಪೋಷಣೆ ಮಾಡಿದ್ದಾರೆ. ನಿಮ್ಮಿಂದ ಬೆಳೆದಂತಹ ಈಗ ನಿಮ್ಮ ಪ್ರತಿಭೆ ಅದನ್ನು ಹಂಚಿಕೊಂಡವರು, ನಿಮ್ಮನ್ನು ನಿಮ್ಮ ಶಿಷ್ಯತ್ವ ತಗೊಂಡು ನಿಮ್ಮ ಜೊತೆಗೆ ಜೊತೆಗೆ ಬೆಳೆದಂತಹ ದೊಡ್ಡ ಟೀಮೇ ಇರಬಹುದು.
3: ಸೊ ನನಗೆ ಸಿಕ್ಕಂಥ ಅವಕಾಶಗಳು ನನ್ನಂಥವ್ರಿಗೆ ಎಲ್ರಿಗೂ ಸಿಗಬೇಕು, ಅವಕಾಶ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಗೆಳೆಯ ನಾಗೇಶ್ ಮತ್ತು ಮುದ್ದಾ ವಸಂತಿ ಮೇಡಮ್ ಎಲ್ಲ ಸೇರಿ 1997 ಸಮರ್ಥನಂ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ. ನಂತರ ಅದರ ಮೂಲಕ ನಾವು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ, ಶೈಕ್ಷಣಿಕ ಇರ್ಬೋದು ಮತ್ತು ತಂತ್ರಜ್ಞಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ ಮತ್ತು ಕ್ರೀಡೆ ಜೊತೆಗೆ ಸಂಗೀತ ಮತ್ತು ನೃತ್ಯ, ಯಾಕಂದರೆ ಅಂಗವಿಕಲತೆಗೆ ಪ್ರತಿಭೆ ಇರುತ್ತೆ, ಅಂಗವಿಕಲರಲ್ಲಿ ಅವಕಾಶ ಇಲ್ಲ ಅಂದರೆ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಲ್ಲ. ಸೊ ಅವಕಾಶ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ಕೊಡುವಂಥ ವ್ಯವಸ್ಥೆ, ನಮ್ಮ ಸಿಂಪಾ ಅನ್ನೋ ಒಂದು ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಲೇಜ್ ಇದೆ, ಅಂಡ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ ಹೇಳಿ ಅಂದರೆ ಕ್ರಿಕೆಟ್ ಮಂಡಳಿನ ಸಮರ್ಥನ ಮೂಲಕ ನಾವು ಸ್ಥಾಪಿಸಿದ್ವಿ. ವರ್ಲ್ಡ್ ಬ್ಲೈಂಡ್ ಕ್ರಿಕೆಟಲ್ಲೂ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿ ಗ್ಲೋಬಲ್ ಬ್ಲೈಂಡ್ ಕ್ರಿಕೆಟ್ ಡೆವಲಪ್ ಮಾಡಿದ್ದೀವಿ. ಅಮೆರಿಕಾ ಇಂಗ್ಲೆಂಡಲ್ಲೆಲ್ಲ ವ್ಯವಸ್ಥೆ ಇದೆ. ಸೊ ಈ ಸಂಸ್ಥೆ ಮೂಲಕ ನಮ್ಮಂಥವ್ರಿಗೆ ಯಾವುದೇ ಅಡಚಣೆ ಬರದಂಗೆ ಓದಲಿಕ್ಕೆ, ಅರ್ಥಂಥ ಟೆಕ್ನಾಲಜಿ ಟ್ರೈನಿಂಗ್ ಕಲೀಲಿಕ್ಕೆ, ಆಟ ಕ್ರಿಕೆಟ್ ಆಡಲಿಕ್ಕೆ, ಬೇರೆ ಕ್ರೀಡೆ ಆಡಲಿಕ್ಕೆ, ಅದರಲ್ಲೂ ಸಂಗೀತ ಮತ್ತು ನೃತ್ಯ ಕಲೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಮರ್ಥ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವೇನು ಹೇಳ್ತೀವಿ ಅಂದರೆ ಸರ್, ಅಂಧತ್ವ ಆಗಲಿ ಅಂಗವಿಕಲತೆ ಪ್ರತಿಭೆಗೆ ಅಡ್ಡ ಬರಬಾರ್ದು. ಸೊ ಅದಕ್ಕೆ ಬೇಕಾದಂಥ ವೇದಿಕೆ ಬೇಕು,
2: ಅನುಕಂಪ ಇರಬಾರದು, ಅವಕಾಶ ಸಿಗಬೇಕು ಅಂತಾನೆ ಹೇಳ್ತಾರೆ ಎಲ್ಲರೂ ಕೂಡ, ಅದನ್ನೇ ಹೇಳ್ತಾರೆ. ಪ್ರತಿಭೆ ಅಷ್ಟೇ ಜನರಿಗೆ ಕಾಣಬೇಕು ಅಂತೇಳಿ. ಈಗ ಈಗ ತಾವು ಹೇಳ್ತಿದ್ರಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸ್ಕೋಬೇಕಂತಂದ್ರೆ ಅಲ್ಲೆಲ್ಲ ಹೋಗಿ ಆಟ ಆಡಿ ಬಂದಿದ್ದೀರಾ ಬೇರೆ ದೇಶಕ್ಕೆ, ಮತ್ತೆ ಯಾವ್ಯಾವ ಕಾರಣಕ್ಕಾಗಿ ನೀವು ವಿದೇಶಕ್ಕೆ ಹೋಗಬೇಕಾಯ್ತು?
3: ಸರ್, ಅನೇಕ ಕಾರಣಕ್ಕಾಗಿ. ಮೊದಲು ನಾನು 1986 ಇನ್ನು 10ನೇ ಕ್ಲಾಸಲ್ಲಿ ಇದ್ದಾಗಲೇ ರಮಣ ಮಹರ್ಷಿ ಅಂದ್ರ ಶಾಲೆಯಿಂದ ಇಂಗ್ಲೆಂಡ್ ಕರ್ಕೊಂಡು ಹೋಗಿದ್ವಿ. ಅವಾಗ ಮೂರು ಕಾರಣಕ್ಕೆ ಹೋಗಿದ್ವಿ, ಅದು ಎಜುಕೇಶನಲ್ ಕಲ್ಚರಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗಿದ್ವಿ. ನಾನು BBC ಕೂಡ ಬಹಳ ಇಷ್ಟ, ನನಗೆ ತುಂಬಾ ಕೇಳ್ತಿದ್ದೆ, ಅದ್ರ ಮೂಲಕ ಇಂಗ್ಲಿಷ್ ಕಲಿತೆ. ಸೊ ಅಲ್ಲಿ ಹೋದಾಗ ನಾನು ಹಾಡೋದು, ನೃತ್ಯ ಮಾಡೋದು, ಮತ್ತೆ ಅಲ್ಲಿ ಹೋಗಿ ಕ್ರಿಕೆಟ್ ಕೂಡ ಆಡಿದ್ವಿ. ಸೊ ನಂತರ ಹಾಗೆ ಪ್ರಾರಂಭ ಆಗಿದ್ದು 1997 ಮತ್ತೆ ಪ್ರಾರಂಭ ಮಾಡಿದೆ ಫಾರಿನ್ಗೆ ಹೋಗ್ಲಿಕ್ಕೆ. ಸಮರ್ಥನಂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಮೂಲಕ ಕೇಪ್ ಟೌನ್ ಹೋಗಿದ್ದೆ, ಅಲ್ಲಿ ಕ್ರಿಕೆಟ್ ಕಾನ್ಫರೆನ್ಸ್ಗೆ, ಮತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗಿದ್ದೀವಿ. ನಮ್ಮ ಸಂಗೀತ ಮತ್ತು ನೃತ್ಯ ತಂಡವನ್ನು, ಸಮರ್ಥನ ಸುನಾದಾರ ತಂಡವನ್ನು ಅನೇಕ ಬಾರಿ ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ದೀವಿ, ಅಮೇರಿಕಾ, ಇಂಗ್ಲೆಂಡು, ಬ್ಯಾಂಕಾಕು ಮತ್ತು ಬೇರೆ ರಾಷ್ಟ್ರಗಳಿಗೆ ಅವರ ಪ್ರತಿಭೆ ತೋರಿಸಲಿಕ್ಕೆ, ಮತ್ತು ನಮ್ಮ ಕನ್ನಡ ಭಾಷೆ, ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಒಂದು ಹಿರಿಮೆಯನ್ನ ಪ್ರತಿನಿಧಿಸಲಿಕ್ಕೆ ಕೂಡ ಅಕ್ಕ ಸಮ್ಮೇಳನಕ್ಕೆ ಇರ್ಬೋದು, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಇರ್ಬೋದು, ಮತ್ತೆ ರೋಟರಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ, ಇದರ ಎಲ್ಲ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಹುಡುಗರು. ಸರ್, ನಾವು ಆಕಾಶವಾಣಿ ಮೂಲಕ ಏನೇನು ಕೇಳಿದೆ, ಈವನ್ ಯುನೈಟೆಡ್ ನೇಷನ್ಸ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಬಗ್ಗೆ, ವರ್ಲ್ಡ್ ಬ್ಯಾಂಕ್ ಇದರದೆಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಮತ್ತೆ ಅಲ್ಲೆಲ್ಲ ಹೋದಾಗ ನನಗೆ ನೆನಪಾಗ್ತಿತ್ತು, ನಾನು ಆಕಾಶವಾಣಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ, ಸೊ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು.
2: BBCನ ಕೂಡ ಕೇಳಿದಿರಿ ನೀವು?
3: ತುಂಬಾ.
2: ಇಲ್ಲಿ ತಮ್ಮ ಒಂದು ಪುಸ್ತಕದಲ್ಲಿ ವಾಟ್ ಯು ಸಿ ಐ ಹಿಯರ್ ಆಲ್ ಥ್ಯಾಂಕ್ಸ್ ಟು ಟೆಕ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಎದ್ರ ಬಗ್ಗೆ ಇದೆ ಇದು?
3: ಸರ್, ಇದು ಸ್ಟಾರ್ಟಿಂಗ್ ಆಕಾಶವಾಣಿ. ಸೊ ಈಗ ಕಾಮೆಂಟೇಟರ್ಸ್ ನೋಡಿ ಹೇಳೋದನ್ನ ಕೇಳಿಸ್ಕೊಂತಿದ್ವಿ. ಸೊ ಈಗ ಟಿವಿ ಬಂದ್ರು ಕೂಡ ನಾನು ಕೇಳಿಸ್ಕೊಳ್ಳಬೇಕು, ಅದರಿಂದ ಆಕಾಶವಾಣಿಗೆ ವಿಶೇಷವಾದ ಸ್ಥಾನ. ನಂತರ ಟೆಲಿಫೋನ್ ಬಂತು, ಈಗ ಸ್ಮಾರ್ಟ್ ಫೋನ್ ಇರೋದ್ರಿಂದ ನಾವು ಆಕಾಶವಾಣಿ ರೇಡಿಯೋ ಫೋನಲ್ಲೇ ಕೇಳ್ಬೋದು, ಸ್ಮಾರ್ಟ್ ಟೆಲಿವಿಷನ್ ಇರೋದ್ರಿಂದ ನಾವು ಟಿವಿ ನೋಡೋ ಅವಶ್ಯಕತೆ ಇಲ್ಲ, ರೇಡಿಯೋನೇ ಕೇಳ್ಬೋದು, ನಾನು ಅದೇ ಮಾಡ್ತೀನಿ ಡೈಲಿ. ಸೊ 24/7 ನಮ್ಮ ಮನೆಯಲ್ಲಿ ಆಕಾಶವಾಣಿ ಬೆಂಗಳೂರು ಓಡ್ತಾ ಇರುತ್ತೆ.
2: ಈಗ ಆಕಾಶವಾಣಿ ಮೊದಲು ಒಂದು ಯಾವುದೋ ಒಂದು ಸ್ಥಳದಲ್ಲಿ ಒಂದು ರೇಡಿಯೋ ಇಟ್ಟಿರ್ತಿದ್ರು, ಒಂದು ಸೆಟ್ ಇರ್ತಿತ್ತು, ಹೇಗೆ ಟಿವಿ ಒಂದು ಹಾಲಲ್ಲಿ ಇರುತ್ತೆ ಹಾಗೆ. ಆದ್ರೆ ಇವಾಗ ಆಕಾಶವಾಣಿ ಪ್ರತಿಯೊಬ್ಬರ ಕೈಗೆ ಬಂತು, ಮೊಬೈಲ್ ಮೂಲಕವಾಗಿ ಅದು ಪ್ರತಿಯೊಬ್ಬರ ಕೈಗೆ ಬಂದಿರೋದ್ರಿಂದ ಆಕಾಶವಾಣಿ ಇನ್ನೂ ಹೆಚ್ಚಿಗೆ ಕೇಳಬೇಕು. ಆಕ್ಚುಲಿ ಕೇಳೋದು ಕಡಿಮೆ ಇದೆ, ನೋಡೋದು ಜಾಸ್ತಿ ಆಗಿದೆ. ನೋಡಿ ನೋಡಿ ನೋಡಿ ನೋಡಿ ನೋಡಿ ಹಾಳಾಗಿದ್ದಾರೆ. ಈಗ ಕೇಳೋದು ಮತ್ತೆ ಅದು ತುಂಬಾನೇ ಪ್ರಮುಖ ಅಂತಂತೇಳಿ ಅಂಶ ಮನವರಿಕೆ ಆದ್ಮೇಲೆ ಮತ್ತೆ ಕೇಳಲಿಕ್ಕೆ ವಾಪಸ್ ಬರಬೇಕಾಗಿದೆ ಜನ.
3: ಹೌದು. ಸೊ ಅದರಿಂದ ನಾನು ಈ ಮೂಲಕ ಹೇಳೋದೇನೆಂದರೆ ಎಲ್ಲರಿಗೂ, ಎಲ್ಲ ಶ್ರೋತೃಗಳಿಗೆ, ತಮ್ಮ ತಮ್ಮ ಸ್ನೇಹಿತರಿಗೆ ಹೇಳಿ, ಆಮೇಲೆ ಯೂಟ್ಯೂಬಲ್ಲಿ ಕೇಳ್ಬೋದು ನೀವು ಆಕಾಶವಾಣಿನ. ಆಮೇಲೆ AIR ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ,
2: ನ್ಯೂಸ್ ಆನ್ ಏರ್
3: ಆ್ಯಪ್ ಇದೆ. ಸೊ ನಾನು ಎಷ್ಟೋ ಸತಿ ಫಾರಿನ್ ಇದ್ದಾಗಲೂ ಕೂಡ ಆಕಾಶವಾಣಿ ಕೇಳ್ತಾ, ನಮ್ಮ ಸಮರ್ಥನಂ ಸಂಸ್ಥೆ ಬಗ್ಗೆ ಸುದ್ದಿ ಬಂದಾಗ ನಾನು ಆಕಾಶವಾಣಿ ಮೂಲಕ ಕೇಳಿದ್ದೀನಿ.
2: ಕೇಳಿದಿರಲ್ಲ?
3: ಹಾಂ ಸರ್, ಅದು ಸಮರ್ಥನಂದು.
2: ಮತ್ತೆ ಈಗ ನಿಮ್ಮ ಒಂದು ಸಂಸ್ಥೆ ಆಗಲಿ, ನಿಮಗಾಗಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ರಾಷ್ಟ್ರಪತಿಗಳ ಪ್ರಶಸ್ತಿಗಳನ್ನು ತಾವು ಸ್ವೀಕರಿಸ್ತಾ ಇರೋದ್ರಿಂದ ಸಾಕಷ್ಟು ಫೋಟೋಗಳಿವೆ ಇಲ್ಲಿ. ಈ ನಿಮಗೆ ಸಿಕ್ಕಂತಹ ಪುರಸ್ಕಾರಗಳು, ಇವುಗಳ ಬಗ್ಗೆ ಹೇಳಿ.
3: ಹಾಂ, ನಮ್ಮ ಕೆಲಸವನ್ನು ಗುರುತಿಸಿ ಅನೇಕ ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ರಾಷ್ಟ್ರಪತಿ ಭವನ್ಗೆ, ರಾಜ್ಯಭವನ್ಗೆ, ಮತ್ತು ನಮ್ಮ ವಿಧಾನಸೌಧಕ್ಕಾಗಲಿ, ಪಾರ್ಲಿಮೆಂಟ್ಗೆ, ಎಲ್ಲ ಕಡೆ ಹೋಗುವಂಥ ಅವಕಾಶ.
2: ಪ್ರಧಾನಿಗಳನ್ನು ಭೇಟಿಯಾಗಿದ್ದೀರಾ?
3: ಪ್ರಧಾನಿಗಳನ್ನ ಸಾಕಷ್ಟು ಸರಿ ಭೇಟಿ ಮಾಡಿದ್ದೀನಿ. ನನಗೆ ಭಾಳ ಹೆಮ್ಮೆ ಏನಾಗುತ್ತೆ ಅಂದರೆ, ನಮ್ಮ ಆಂಧ್ರ ಕ್ರಿಕೆಟನ್ನು ಭಾಳ ಹತ್ತಿರದಿಂದ ಗಮನಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು. ಆಮೇಲೆ ಈಗ ಹೋದ ವರ್ಷ ನಮ್ಮ ಹುಡುಗಿಯರು, ಬ್ಲೈಂಡ್ ಹುಡುಗಿಯರು ವರ್ಲ್ಡ್ ಕಪ್ ಗೆದ್ದು ಬಂದರು, ಇನಾಗ್ರಲ್ ವರ್ಲ್ಡ್ ಕಪ್ನ. ಆವಾಗ ಸಾಕಷ್ಟು ಮನ್ನಣೆ ಸಿಕ್ತು, ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕರೆದು ಸನ್ಮಾನ ಮಾಡಿ ಒಂದು 3/4 ಗಂಟೆ ಎಲ್ರಿಗೂ ಲಡ್ಡು ತಿನ್ಸಿದ್ರು ನಮ್ಮ ತಾಯಿ ತರ. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ತಂಡವನ್ನ ಸನ್ಮಾನ ಮಾಡಿ ಕರ್ನಾಟಕದ 3 ಹುಡುಗಿಯರಿಗೆ 10-10 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ ಸರ್, ಒಂದೊಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ ಅಲ್ಲದೆ 13 ಹುಡುಗಿಯರಿಗೆ ತಲಾ 2-2 ಲಕ್ಷ ರೂಪಾಯಿ ಪ್ರಶಸ್ತಿ ಕೊಟ್ಟರು. ಸೊ ಈ ತರ ಅನೇಕ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರಪತಿಗಳು ಅವ್ರನ್ನ ಗುರುತಿಸಿದ್ರು. ಆಮೇಲೆ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಆಗಲೇ ಕೆಲಸನೂ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಸೊ ಕ್ರಿಕೆಟ್ ಮೂಲಕ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅವ್ರ ಜೀವನದಲ್ಲಿ. ಹಾಗೆ ಸಂಗೀತ, ನೃತ್ಯ ಮತ್ತು ಶಿಕ್ಷಣ, ತಂತ್ರಜ್ಞಾನ ಇವೆಲ್ಲ ಬಳಸ್ಕೊಂಡು ಯಾರ್ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅವರ ಒಂದು ಲೈವ್ಲಿಹುಡ್, ಅವ್ರ ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಬದುಕಬೇಕನ್ನೋದೇ ಸಮರ್ಥ ನಮ್ಮ ಸಂಸ್ಥೆ ಗುರಿ.
2: ಭಾಳಷ್ಟು ವಿಚಾರಗಳನ್ನು ನಾವು ಬಹುಶಃ ಮಾತಾಡಿದ್ದೀವಿ. ಯಾಕಂದರೆ ನಿಮ್ಮ ವಿಷಯವಾಗಿ ಮಾತಾಡಲಿ ಕೂತ್ಕೊಂಡ್ರೆ ತುಂಬಾ ಹೊತ್ತು ಬೇಕಾಗತ್ತೆ. ನಿಗದಿತ ಸಮಯದಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ತಾವು ಹೇಳಿದ್ದೀರಿ. ಮತ್ತು ಯಾವುದೇ ಒಂದು ನಮ್ಮಲ್ಲಿರುವಂಥ ಅಂಗವೈಕಲ್ಯ ಆಗಿರ್ಬೋದು, ದೋಷ ಆಗಿರ್ಬೋದು, ಅದು ನಮ್ಮ ಪ್ರತಿಭೆಗೆ ಹಿನ್ನಡೆ ಆಗಬಾರ್ದು. ಸಾಕಷ್ಟು ಅವಕಾಶಗಳನ್ನು ನೀಡಿದರೆ ಖಂಡಿತವಾಗಿ ಅವರು ದೊಡ್ಡ ಮಟ್ಟದಲ್ಲಿ ನಿಲ್ತಾರೆ ಅಂತ ಅನ್ನೋದಕ್ಕೆ ನೀವು ಸಾಕ್ಷಿ. ಮತ್ತು ನಿಮ್ಮ ಜೊತೆ ಜೊತೆಗೆ ಬೆಳೀತಾ ಇರೋವಂತಹ ನಿಮ್ಮ ಸಮರ್ಥನಂ ಸಂಸ್ಥೆಯಲ್ಲಿ ಸಂಘಟನೆಯೊಳಗೆ ಇದ್ದಂತಹ ಯಾರೇ ಆಗಲಿ ಅವರು ಬೆಳೀತಾ ಇರೋದು ನೋಡಿದರೆ ಖಂಡಿತವಾಗಿ ಅವಕಾಶ ಕೊಟ್ಟರೆ ಪ್ರತಿಯೊಬ್ಬರು ಮೇಲೆ ಬರ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಈ ವಿಚಾರವನ್ನು ತಾವು ನಮ್ಮೆಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಬಗ್ಗೆ ನಮಗೆ ಬಹಳ ಪ್ರೀತಿ ಇದೆ. ಆಕಾಶವಾಣಿ ಬಗ್ಗೆ ನೀವು ಆಡಿದಂಥ ಮಾತುಗಳನ್ನು ಎಲ್ಲರೂ ಕೂಡ ಕೇಳಿದ್ದಾರೆ. ಆಕಾಶವಾಣಿ ಹೀಗೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಿರಲಿ ಅಂತ ಹೇಳಿ

0: ಸಂದರ್ಭದಲ್ಲಿ ಹಾರೈಸೋಣ ಸರ್.
1: ನಿಜವಾಗ್ಲೂ ನಿಮಗೂ ನಾನು ಅಭಿನಂದಿಸ್ತೀನಿ, ಯಾಕಂದ್ರೆ ಬಹಳ ವಿಶೇಷವಾದ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಆಕಾಶವಾಣಿ 90 ವರ್ಷದ ಆಕಾಶ ಪುಟ್ಟಿ ಕಾರ್ಯಕ್ರಮ ಪ್ರತಿದಿನ ನಾನು ಕೇಳ್ತೀನಿ, 8:35 to 8:50 ಕಗ್ಗದ ಸಿರಿ ಬರೋ ದಿನ ಕೇಳ್ತೀನಿ. ಸೊ ಈ ಕಾರ್ಯಕ್ರಮ ಇನ್ನೂ ಹೀಗೆ ಮುಂದುವರಿಲಿ, ಎಲ್ಲಾ ಶ್ರೋತೃಗಳು ಆಕಾಶವಾಣಿನ ಕೇಳ್ತಾ ಇರಿ. ಮತ್ತೆ ಆಕಾಶವಾಣಿಗೆ ಕೊಡುಗೆ ಕೊಟ್ಟಂತವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಅದನ್ನ ಕೇಳೋದು ಬಹಳ ಸಂತೋಷ ಆಗತ್ತೆ ನನಗೆ. ಸೊ ನಾವು ಸದಾ ಆಕಾಶವಾಣಿ ಕೇಳ್ತೀವಿ, ಆಕಾಶವಾಣಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಶ್ರೋತೃಗಳಿಗೆ ತಲುಪಲಿ ಅಂತ ಹೇಳಿ ಹೇಳ್ತೀನಿ. ಸಮರ್ಥನ ಬಗ್ಗೆ ಇನ್ನೊಂದು ವಿಚಾರ ಇಷ್ಟಪಡ್ತೀನಿ. ಸೊ ಸಮರ್ಥನ ಬೆಳಿಲಿಕ್ಕೂ ಕೂಡ ಆಕಾಶವಾಣಿದೆ ಕೊಡುಗೆ ಇದೆ. ಯಾಕಂದ್ರೆ ನಾವು ಸಾಕಷ್ಟು ವಿಚಾರಗಳನ್ನ ಆಕಾಶವಾಣಿ ಮೂಲಕ ತಿಳಿಸಿ ಅನೇಕರು ಅದರ ಲಾಭ ಪಡ್ಕೊಂಡಿದ್ದಾರೆ. ಮತ್ತೆ ಆಕಾಶವಾಣಿಯಲ್ಲಿ ಸ್ಪಂದನ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಸರ್, ನಮ್ಮ ಶಿವಕುಮಾರ್ ಅವರು ನಡೆಸ್ತಿದ್ರು. ಅದ್ರ ಮೂಲಕ ಎಷ್ಟೋ ಜನರು ಸಮರ್ಥ ನಮಗೆ, ನಾನು ಅದನ್ನ ಕೇಳಿ ಅವ್ರು ನಮ್ಮ ಹತ್ರ ಕಳಿಸ್ಕೊಡಿ ಅಂತ ಕೇಳಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಈಗ ಸ್ವಾವಲಂಬಿಗಳಾಗಿದ್ದಾರೆ. ನಂತರ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಆಕಾಶವಾಣಿಯಲ್ಲಿ ಕ್ರೀಡಾ ಲೋಕದಲ್ಲೆಲ್ಲ ಬಂದಿದೆ ಮತ್ತು ನ್ಯೂಸ್ ಅಲ್ಲಿ ಬಂದಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡುವಾಗ ಆಕಾಶವಾಣಿ ಬಹಳ ನಮಗೆ ಸಪೋರ್ಟ್ ಆಗಿ ನಿಲ್ತು. ಸೊ ಹೀಗೆ ಆಕಾಶವಾಣಿ ಇಲ್ಲದೆ ಏನು ಇಲ್ಲ ನನಗೆ, ನನಗೆ ವೈಯಕ್ತಿಕವಾಗಿ ಆಕಾಶವಾಣಿ ಎಲ್ಲ. ಆಕಾಶವಾಣಿಗೆ ಬರೋದಂದ್ರೆ ನನಗೆ ತಾಯಿ ಮನೆಗೆ ಹೋದಂಗೆ, ತವರು ಮನೆಗೆ ಬಂದಂಗೆ. ಬಹಳ ದಿವಸ ನಂತರ ಆಕಾಶವಾಣಿ ಬರೋ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ
0: 8 ವರ್ಷ.
1: ನನಗೆ ಅವಾಗ ಉದಯಾದ್ರಿ ಅವರೆಲ್ಲ ಇದ್ದಾಗ ಬಹಳ ಬರ್ತಿದ್ದೆ. ಸೊ ಈಗ ನೀವೇ ಸಿಕ್ಕಿದಿರಿ, ಸೊ ಅಂದ್ಮೇಲೆ ಮತ್ತೆ ನೀವೆಲ್ಲ ಬನ್ನಿ.
0: ನಿಮಗೆ ನಮ್ಮ ಕೇಳುಗರ ಪರವಾಗಿ ಅನಂತಾನಂತ ಧನ್ಯವಾದಗಳು.
1: ಮತ್ತೊಮ್ಮೆ ಎಲ್ಲ ಆಕಾಶವಾಣಿ ಶ್ರೋತೃಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಮತ್ತೆ ಆಕಾಶವಾಣಿಗೆ ನಾನು ಶುಭ ಹಾರೈಸ್ತಾ, ಆಕಾಶವಾಣಿ 90 ದಾಟಿ 1000 ವರ್ಷ ಮುಗಿಸಿ ಸೂರ್ಯಚಂದ್ರ ಇರೋವರೆಗೂ ನಿರಂತರವಾಗಿ ಆಕಾಶವಾಣಿ ಸೇವೆ ಮುಂದುವರಿಲಿ, ಇನ್ನು ಉಜ್ವಲಿಸ್ಲಿ ಪ್ರಜ್ವಲಿಸ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
0: ಧನ್ಯವಾದಗಳು.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿಶೇಷ ಚೇತನರಾದ ಮಹಾಂತೇಶ್ ಕಿವಡಸಣ್ಣವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ,
4: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
4: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ

0: ಮಂಗಳದಿಂದ ನಿಮ್ಮ ಅಂತರಾಳಕ್ಕೆ
1: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಸೋಮನಾಥ ಅಮೃತ ಪರ್ವ ಹಿನ್ನೆಲೆ ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ, ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಕಾಯ್ದೆ 2026 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಸೋಮನಾಥ ಅಮೃತ ಪರ್ವದ ಆಚರಣೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಪ್ರಭಾಸ್ ಪಟಾಣಿಗೆ ತೆರಳಿದ್ದು, ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ಪ್ರಧಾನಿ ಹರ್ಮೀಸ್ ಗೋಹಿಲ್ ವೃತ್ತದವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದರು. ಈ ಸಮಯದಲ್ಲಿ ಭಾರೀ ಜನಸಮೂಹ ಜಮಾಯಿಸಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಾಂಗವಿ ಕೂಡ ಪ್ರಧಾನಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಸೋಮನಾಥ ದೇವಾಲಯವು ಅಚಲ ನಂಬಿಕೆ, ದೈವತ್ವ ಮತ್ತು ದೇಶದ ಶಾಶ್ವತ ಆತ್ಮದ ಪವಿತ್ರ ಸಂಕೇತವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸೋಮನಾಥ ಅಮೃತ ಪರ್ವ ಕೇವಲ ಭೂತಕಾಲವನ್ನು ಆಚರಿಸುವ ಹಬ್ಬವಲ್ಲ, ಇದು ಮುಂದಿನ 1000 ವರ್ಷಗಳ ಕಾಲ ದೇಶದ ಸ್ಫೂರ್ತಿಯಾಗಲಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ಯಾವುದೇ ಶಕ್ತಿಯು ಭಾರತವನ್ನು ತಲೆಬಾಗಿಸಲು ಅಥವಾ ನಿಗ್ರಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. 1998 ಮೇ 11 ಮೊದಲ 3 ಪರಮಾಣು ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಮೂಲಕ ದೇಶದ ವಿಜ್ಞಾನಿಗಳು ಭಾರತದ ಸಾಮರ್ಥ್ಯಗಳನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸಿದರು. ಈ ಪರೀಕ್ಷೆಗಳು ದೇಶದ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಅಚಲ ಎಂಬುದನ್ನು ಜಗತ್ತಿಗೆ ಪ್ರದರ್ಶಿಸಿವೆ ಎಂದು ಹೇಳಿದ್ದಾರೆ.
1: भारत को दबोचने के लिए मैदान में उतरी, अनेक प्रकार के बंधन लग गए. उस समय पूरी दुनिया का दबाव भारत पर था, लेकिन अटल जी के नेतृत्व में बीजेपी सरकार ने दिखाया था कि हमारे लिए राष्ट्र प्रथम है. दुनिया की कोई ताकत भारत को झुका नहीं सकती.
0: ಇದಕ್ಕೂ ಮೊದಲು ಪ್ರಧಾನಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಾಲಯದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಿದರು. ಸೋಮನಾಥ ದೇವಾಲಯದ ಗೋಪುರದ ಮೇಲೆ ಕುಂಭಾಭಿಷೇಕ ವಿಧಿವಿಧಾನವನ್ನು ನೆರವೇರಿಸಿದರು. ದೇವಾಲಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 11 ಯಾತ್ರಾಸ್ಥಳಗಳಿಂದ ಬಂದ ಪವಿತ್ರ ನೀರನ್ನು ಬಳಸಿ ದೇವಾಲಯದ ಶಿಖರದ ಮೇಲೆ ಜಲಾಭಿಷೇಕವನ್ನು ನಡೆಸಲಾಯಿತು. ಧ್ವಜಾರೋಹಣ ಸಮಾರಂಭದಲ್ಲಿಯೂ ಪ್ರಧಾನಿ ಭಾಗವಹಿಸಿದ್ದರು. ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಕ್ಕೆ 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ್ ಉತ್ಸವದ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ಉತ್ಸವವು ಭಾರತದ ಶಾಶ್ವತ ಶಕ್ತಿಯ ಆಚರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸೋಮನಾಥ ದೇವಾಲಯವನ್ನು ಭಾರತದ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಂಬಿಕೆಯ ಪ್ರಬಲ ಸಂಕೇತವೆಂದು ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಖಾತರಿ ಅನುಷ್ಠಾನಕ್ಕೆ ಸೂಚನೆ ನೀಡಿದೆ. ಜುಲೈ 1 ಈ ಕಾಯ್ದೆಯನ್ನು ರಾಷ್ಟ್ರವ್ಯಾಪಿ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. ರಾಷ್ಟೀಯ ತಂತ್ರಜ್ಞಾನ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಇತರ ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ್ದರ ಸ್ಮರಣಾರ್ಥವಾದ ಈ ದಿನವು ಸ್ವಾವಲಂಬನೆ ಮತ್ತು ಕಾರ್ಯತಂತ್ರದ ಬಲದತ್ತ ದೇಶದ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನು ಗುರುತಿಸುತ್ತದೆ ಎಂದು ಹೇಳಿದ್ದಾರೆ. 1998 ಪೋಖ್ರಾನ್ನಲ್ಲಿ

0: ಯಶಸ್ವಿ ಪರೀಕ್ಷೆಗಳಿಗೆ ಕಾರಣವಾದ ವಿಜ್ಞಾನಿಗಳ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಈ ದಿನ ಭಾರತ ಹೆಮ್ಮೆಯಿಂದ ಸ್ಮರಿಸುತ್ತದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಕ್ಷಣ ಭಾರತದ ವೈಜ್ಞಾನಿಕ ಶ್ರೇಷ್ಠತೆ ಮತ್ತು ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸ್ವಾವಲಂಬಿ ರಾಷ್ಟವನ್ನು ನಿರ್ಮಿಸುವಲ್ಲಿ, ನಾವೀನ್ಯತೆಯನ್ನು ವೇಗಗೊಳಿಸುವಲ್ಲಿ, ಅವಕಾಶಗಳನ್ನು ವಿಸ್ತರಿಸುವಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದೇಶದ ಬೆಳವಣಿಗೆಗೆ ಕೊಡುಗೆ ನೀಡುವಲ್ಲಿ ತಂತ್ರಜ್ಞಾನವು ಪ್ರಮುಖ ಆಧಾರಸ್ತಂಭವಾಗಿದೆ. ಪ್ರತಿಮೆಗಳನ್ನು ಸಬಲೀಕರಣಗೊಳಿಸುವುದು, ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದು ಮತ್ತು ರಾಷ್ಟೀಯ ಪ್ರಗತಿ ಮತ್ತು ನಾಗರಿಕರ ಆಕಾಂಕ್ಷೆಗಳನ್ನು ಪೂರೈಸುವ ಪರಿಹಾರಗಳನ್ನು ರಚಿಸುವಲ್ಲಿ ಸರ್ಕಾರದ ನಿರಂತರ ಗಮನ ಉಳಿದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸಕ್ತ ಜಾಗತಿಕ ಅನಿಶ್ಚಿತತೆಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವಂತೆ ನಾಗರಿಕರು ಮತ್ತು ವ್ಯಾಪಾರ ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಿಐಐ ವಾರ್ಷಿಕ ವ್ಯಾಪಾರ ಸಂಘರ್ಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಇನ್ನೂ ಮುಂದುವರಿಯುತ್ತಿದ್ದು ಕದನ ವಿರಾಮವು ಇನ್ನೂ ದೂರದ ಮಾತಾಗಿದೆ. ಆದ್ದರಿಂದ ದೇಶವು ಆರ್ಥಿಕ ರಂಗದಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ದೈನಂದಿನ ಜೀವನದಲ್ಲಿ ವಿದೇಶಿ ವಿನಿಮಯದ ವೆಚ್ಚವನ್ನು ಎಲ್ಲಿ ಕಡಿಮೆ ಮಾಡಬಹುದು ಎಂಬುದನ್ನು ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಗುರುತಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯನ್ನು ಉಲ್ಲೇಖಿಸಿದ ಅಶ್ವಿನಿ ವೈಷ್ಣವ್, ಇಂತಹ ವೆಚ್ಚಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ಹೆಚ್ಚಿಸುವ ಅಗತ್ಯವೂ ಇದೆ ಎಂದು ಹೇಳಿದ್ದಾರೆ. ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಎರಡೂ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
4: We as citizens, as our Prime Minister has asked all of us to, can reduce our expenditure on everything that requires foreign exchange to be spent. And in our lives, in our own ways of working, we can identify whatever we can do to preserve the foreign exchange. Simultaneously, we must also earn the foreign exchange more and more. Both things have to go in parallel. So I'll request all of you to take cognizance of Honorable Prime Minister's call to the nation.
0: ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಇಂದು ಆಸ್ಟ್ರೇಲಿಯಾದ ಹವಾಮಾನ ಮತ್ತು ಇಂಧನ ಸಚಿವ ಕ್ರಿಸ್ ಬೋವೆನ್ ಅವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹವಾಮಾನ ಬದಲಾವಣೆ ಕುರಿತು ಪರಿಹಾರಗಳ ಬಗ್ಗೆ ಈ ವರ್ಷದ ಕೊನೆಯಲ್ಲಿ ಮಾತುಕತೆಗಳನ್ನು ರೂಪಿಸುವ ಪ್ರಮುಖ ಕಾರ್ಯಸೂಚಿಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಯಾದವ್ ಹೇಳಿದ್ದಾರೆ. ಹಾಂಟಾ ವೈರಸ್ ಕಂಡುಬಂದಿರುವ ಕ್ರೂಸ್ ಹಡಗಿನಲ್ಲಿರುವ ಇಬ್ಬರು ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಎಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಇಬ್ಬರು ಭಾರತೀಯರು ಸೇರಿದಂತೆ ಸುಮಾರು 150 ಜನರನ್ನು ಹೊತ್ತ ಡಚ್ ಧ್ವಜದ ಎಂವಿ ಹೋಂಡಿಯಸ್ ಹಡಗು ನಿನ್ನೆ ಸ್ಪೇನ್ಗೆ ಆಗಮಿಸಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕ್ಯಾನರಿ ದ್ವೀಪಗಳಲ್ಲಿ ಲಂಗರು ಹಾಕಿದೆ. ರಾಯಭಾರ ಕಚೇರಿಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಸ್ಪ್ಯಾನಿಷ್ ಅಧಿಕಾರಿಗಳು ಹೊರಡಿಸಿದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರಯಾಣಿಕರು ಹಡಗು ಪ್ರಯಾಣ ಸ್ಥಗಿತಗೊಳಿಸಿದ್ದಾರೆ. ಸಿಬ್ಬಂದಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇಬ್ಬರು ಭಾರತೀಯರನ್ನು ನೆದರ್ಲ್ಯಾಂಡ್ಗೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಅವರು ಆರೋಗ್ಯ ಸುರಕ್ಷತಾ ಮಾರ್ಗಸೂಚಿಗಳ ಅಡಿಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ಸ್ಪ್ಯಾನಿಷ್ ರಾಷ್ಟೀಯ ತುರ್ತು ಮಾನಿಟರಿಂಗ್ ಮತ್ತು ಸಮನ್ವಯ ಕೇಂದ್ರ ತಿಳಿಸಿದೆ. ಸೋಂಕಿಗೊಳಗಾದವರೊಂದಿಗೆ ಸ್ಪ್ಯಾನಿಷ್ ಅಧಿಕಾರಿಗಳು ನಿಕಟ ಸಂಪರ್ಕದಲ್ಲಿದ್ದು ಅವರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಪ್ರಸ್ತುತ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿರುವ ಹಿನ್ನೆಲೆ ಚಾರ್ಧಾಮ್ ಯಾತ್ರೆ ಯಾತ್ರಿಕರು ಮತ್ತು ಪ್ರವಾಸಿಗರು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತವಾಗಿ ಪ್ರಯಾಣಿಸಬೇಕು ಎಂದು ಉತ್ತರಾಖಂಡ ಸರ್ಕಾರ ಮನವಿ ಮಾಡಿದೆ. ನಾಳೆ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ, ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವ ಹಿನ್ನೆಲೆ

ಗುಜರಾತ್ನಲ್ಲಿ ಪ್ರಧಾನಿ ರೋಡ್ ಶೋ, ಪರಮಾಣು ಪರೀಕ್ಷೆ ನಡೆಸಿದ ವಿಜ್ಞಾನಿಗಳ ಕಾರ್ಯಕ್ಕೆ ಶ್ಲಾಘನೆ. ಜುಲೈ 1ರಿಂದ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಕಾಯ್ದೆ 2025 ಜಾರಿಗೆ ಕೇಂದ್ರ ಸರ್ಕಾರ ಸೂಚನೆ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ವಿದೇಶಿ ವಿನಿಮಯದ ಅಗತ್ಯವಿರುವ ವಸ್ತುಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು.
2: ಸಮಯ 3:11. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ.
0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮಂಜೇಶ್ ಅವರು. ಸರ್ ನಮಸ್ಕಾರ.
4: ಸರ್ ನಮಸ್ತೆ ಸರ್.
3: ಈಗ ಈ ಆಹಾರ ಕಲಬೆರಕೆ ವಿಷಯವಾಗಿ ಆಗಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಆಹಾರಗಳಲ್ಲಿ ಬೇರೆ ಬೇರೆ ರಾಸಾಯನಿಕಗಳನ್ನು ಸೇರಿಸೋದಾಗಲಿ ಇವೆಲ್ಲವೂ ಕೂಡ ಅನೇಕ ಸಮಸ್ಯೆಗಳಿವೆ. ಅನೇಕರು ಕೂಡ ಕಾನೂನಿನ ನೆರವಿಗೆ ಧಾವಿಸ್ತಾರೆ. ಅನೇಕ ಪೊಲೀಸ್ ಕೇಸ್ಗಳು ಕೂಡ ಆಗ್ತವೆ. ಹೀಗೆ ಈ ಆಹಾರ ಕಲಬೆರಕೆ ಆದಾಗ ದೂರನ್ನು ನಾವು ಎಲ್ಲಿ ಕೊಡಬೇಕು ಸರ್? ಯಾವ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕಾಗತ್ತೆ? ಹೇಗೆ ಸರ್ ಅದೆಲ್ಲ?
4: ಅಂಗಡಿಗಳಲ್ಲಿ ಅಕ್ಕಿ ಗುರಾಣಿಗಳಲ್ಲಾಗ್ಬೋದು, ಈ ಹಣ್ಣುಗಳಿಗೆ ಇಂಜೆಕ್ಷನ್ ಮಾಡುವಂಥದ್ದು, ಜೊತೆಗೆ ಅಕ್ಕಿಗಳಿಗೆ ಕಲ್ಲನ್ನ ಬೆರೆಸುವಂಥದ್ದು.
3: ಹೌದೌದು. ಆಮೇಲೆ ಈ ಸೇಬು ಹಣ್ಣಿಗೆ ವ್ಯಾಕ್ಸ್ ಲೇಪನ ಮಾಡಿ ಕೆಡ್ಲಾರ್ದಂಗ ಇಡೋದಾಗ್ಲಿ, ಅಥವಾ ಹಣ್ಣು ಬೇಗ ಹಣ್ಣಾಗ್ಲಿ ಅಂತೇಳಿ ಬೇರೆ ಬೇರೆ ಏನೇನೋ ಲೇಪನ ಮಾಡೋದು, ಅದನ್ನ ಅದ್ದೋದು ನೀರಲ್ಲಿ, ಯಾವ್ದೋ ಕೆಮಿಕಲ್ ಅದ್ದೋದು.
4: ಹೌದೌದೌದು. ಆಮೇಲೆ ಬೇಳೆಗಳೆಲ್ಲ ಐಟಮ್ಸ್ ಬರ್ತದೆ, ಈ ಐಟಮ್ಸ್ಗಳಿಗೆಲ್ಲ ಕಲಬೆರಕೆ, ಈ ಕಲ್ಲು ಆಗ್ಬೋದು ಅಥವಾ ಬೇಳೆ ರೀತಿ ಸಂಬಂಧಪಟ್ಟಂತೆ ತೂಕ ಜಾಸ್ತಿ
3: ಮಾಡೋದು,
4: ಆ ತೂಕ ಅವ್ರಿಗೆ ಜಾಸ್ತಿ ಬರಬೇಕು ಅನ್ನುವಂಥದ್ದು ಬಹಳಷ್ಟು ನಾವಿವತ್ತು ಸಾಕಷ್ಟು ನೋಡ್ತಾ ಇದೀವಿ ಸರ್. 20 ವರ್ಷ ಮುಂದಕ್ಕೆ ಹೋದ್ರೆ ಸರ್, ನಾವು ಈ ಹಳ್ಳಿಗಳಿಗಾಗ್ಬೋದು ಅಥವಾ ನಾವು ಯಾವುದೇ ಪ್ರದೇಶಕ್ಕೆ ಹೋದ್ರೆ ವಯಸ್ಸಾದಂತಹ ವ್ಯಕ್ತಿಗಳನ್ನ ನೋಡೋದೇ
3: ಇಲ್ಲ. ಆಯ್ತು ಸರ್, ಈ ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ ದೂರನ್ನ ಎಲ್ಲಿ ನೀಡಬೇಕು, ಆ ಪರಿಹಾರದ ಬಗ್ಗೆ ಮಾತಾಡೋಣ.
4: ದೂರನ್ನ ನೀಡಬೇಕು ಅಂದ್ರೆ ಸರ್, ಆಹಾರ ಇಲಾಖೆ ಇದೆ, ಆಹಾರ ಇಲಾಖೆ ಇದೆ. ಆಹಾರ ಇಲಾಖೆ ಅರ್ಜಿ ಕೊಟ್ಟು ಅವರ ಲೈಸೆನ್ಸ್ ಅನ್ನ ರದ್ದುಪಡಿಸುವಂತದ್ದು ಮೊದಲನೇ ಒಂದು ಅಂಶವಾಗ್ತದೆ. ಈ ಅಂಗಡಿಗಳಲ್ಲಿ ಕಲಬೆರಕೆ ಮಾಡಿ ಮಾರಾಟ ಮಾಡುವಂತ ಸಂದರ್ಭ ಬಂದಾಗ ಗ್ರಾಹಕ ಮಂಡಳಿ ಏನಿದೆ ಆ ಕನ್ಸೂಮರ್ ಕೋರ್ಟ್ನ ಅಪ್ರೋಚ್ ಮಾಡಿ ನಾವು ಪರಿಹಾರ ಪಡ್ಕೊಳ್ಳುವಂತ ಅವಕಾಶಗಳು ಬೇಕಾದಷ್ಟಿಲ್ಲ ಸರ್. 2023 ಬಂದಂತಹ ಹೊಸ ಕಾಯ್ದೆಗಳೇನಿದಾವೆ ಆಹಾರ ಕಲಬೆರಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂಶಗಳನ್ನು ಸಹಿತ ಇಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರಕರಣ ಆಗಿದೆ ಅನ್ನುವಂಥದ್ದನ್ನ ಫಸ್ಟ್ ನಾವು ನೋಡ್ಬೇಕಾಗ್ತದೆ.
3: ಅದಕ್ಕಾಗಿ ಸಂಬಂಧಪಡುವಂತಹ ರಸೀದಿಗಳನ್ನು
4: ಇಟ್ಕೋಬೇಕಾಗ್ತದೆ. ಆಹಾರವನ್ನ ಬಹಳಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗ್ತದೆ ಸರ್.
3: ವಹಿಸಬೇಕಾಗತ್ತೆ, ಯಾಕಂದ್ರೆ ಒಂದು ಆಹಾರ ಕಲಬೆರಕೆ ಆದ್ರೆ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಳ್ತಾರೆ.
4: ಹೌದು.
3: ಯಾವುದೇ ಆಗಿರ್ಬೋದು, ಒಂದು ಸಣ್ಣ ಒಂದು ಪ್ಯಾಕೆಟ್ ಇರಬಹುದು, ಆ ಪ್ಯಾಕೆಟ್ ಅದು ವಿಷಕಾರಿ, ಅದ್ರ ಮೇಲ್ಗಡೆ ಎಕ್ಸ್ಪೈರಿ ಎಲ್ಲ ಅಕಸ್ಮಾತ್ ಸರಿಯಾಗಿ ಬರೆದಿದ್ರು ಕೂಡ ಅದರಲ್ಲಿ ಏನಾದ್ರೂ ಒಂದು ವಿಷಕಾರಿ ಅಂಶ ಸೇರಿ ಹಾಳಾಗಿರ್ಬೋದು, ಅದನ್ನ ನಾವು ಬಳಸ್ತೀವಿ ಅಂಗಡಿಯಿಂದ ಬಹಳ ಚೆನ್ನಾಗಿದೆ ಅಂತ ಹೇಳಿ ಬಂದ್ಬಿಟ್ಟು ತಗೊಳ್ತೀವಿ ನಾವು.
4: ಹೌದು.
3: ಮತ್ತೆ ಆಹಾರ ಇಲಾಖೆ ಕಡೆಯಿಂದ ಇದು ಒಂದು ಸೇವಿಸಲು ಯೋಗ್ಯವಾದಂತಹ ಆಹಾರ ಅಂತಂತೇಳಿ ಆ ಒಂದು ಫುಡ್ ಸೆಕ್ಯೂರಿಟಿ ಅವ್ರ ಕಡೆಯಿಂದ ಸರ್ಟಿಫೈ ಆಗಿರ್ಬೇಕು. ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ದೋಸೆ ಆಗಿರ್ಬೋದು,

0: ಇನ್ನಿತರ ಕೆಲವು ವಸ್ತುಗಳನ್ನು ಕೂಡಲೇ ತಗೊಂಡ್ಬಂದ್ಬಿಡ್ತೀವಿ ನಾವು,
1: ಹೌದು
0: ಅಲ್ಲಿ ಕೂಡ ವಿಷಕಾರಿ ಅಂಶಗಳು ಇರೋ ಸಾಧ್ಯತೆ ಇರುತ್ತೆ, ಅದರಿಂದ ಸಾವು ನೋವುಗಳು ಕೂಡ ಸಂಭವಿಸ್ತವೆ.
1: ಹೌದು ಹೌದು ಹೌದು. ಆಮೇಲೆ ಇದರಲ್ಲಿ ಬಹಳಷ್ಟು ನಾವು ನೋಡ್ತಾ ಇರುವಂಥದ್ದು, ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ನಾವು ಊಟದ ಎಲೆ ಬರ್ತದಲ್ಲ ಸರ್, ಆ ಊಟದ ಎಲೆ ಪ್ಲಾಸ್ಟಿಕ್ ಎಲೆಯಲ್ಲಿ ನಾವು ಊಟವನ್ನು ಮಾಡ್ತಾ ಇದ್ದೀವಿ ನೋಡಿ. ನಾವು ಆಹಾರದಲ್ಲಿ ಕಲಬೆರಕೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಾವು ಪ್ರತಿದಿನ ಬಳಸುವಂತ
0: ವಸ್ತುಗಳಲ್ಲಿ ಕೂಡ ಇರುತ್ತೆ. ಒಂದು ಚಹಾ ಕುಡಿಯುವಂತ ಕಪ್ ಅಲ್ಲಿ ಕೂಡ ಅಲ್ಲಿ ಅಂಶಗಳು ಇರಬಹುದು, ಆ ಒಂದು ಪ್ಲಾಸ್ಟಿಕ್ ಅಂಶಗಳು ಹೊಟ್ಟೆ ಒಳಗೆ ಹೋಗ್ತವೆ,
1: ಹೊಟ್ಟೆ ಒಳಗೆ ಹೋಗ್ತವೆ.
0: ಅದಕ್ಕೆ ತಾವು ಹೇಳಿದಂಗೆ ನ್ಯಾಯಾಲಯಕ್ಕೆ ಸಂಪರ್ಕಿಸಬೇಕು, ಅನೇಕ ಟ್ರಿಬ್ಯುನಲ್ಗಳು ಇರ್ತವೆ ಅಲ್ಲಿ ಕೂಡ ಹೋಗಿ ಸಂಪರ್ಕ ಮಾಡಬೇಕಾಗತ್ತೆ. ಅಲ್ಲಿ ಮುನ್ಸಿಪಾಲ್ಟಿ ಇರಬಹುದು, ನಗರಸಭೆ ಆಗಿರಬಹುದು, ಎಲ್ಲದಕ್ಕೂ ಕೂಡ ನಾವು ಸಂಪರ್ಕ ಮಾಡಬಹುದು. ವಕೀಲರಾದ ಮಂಜೇಶ್ ಅವರೇ ತಾವು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 3:16:41. ಪ್ರಶ್ನೋತ್ತರದ ಸಮಯ. ಪ್ರಶ್ನೆ ಕೇಳೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ಈಗಾಗಲೇ ಕಾಯ್ತಾ ಇದ್ದೀರಿ. ಮೊದಲನೇ ಪ್ರಶ್ನೆ ಹೀಗಿದೆ: ಸೂರ್ಯನ ಕಿರಣಗಳು ನೇರವಾಗಿ ಬೀಳದಿದ್ದರೂ ತನ್ನ ವಿಚಿತ್ರ ಭೌಗೋಳಿಕ ಸ್ಥಿತಿಯಿಂದಾಗಿ ಹಗಲಿನಲ್ಲಿಯೂ ಕತ್ತಲೆಯಾಗಿ ಕಾಣುವ ಹಿಮಾಲಯದ ಕಣಿವೆ ಯಾವುದು? ಮತ್ತೊಮ್ಮೆ ಪ್ರಶ್ನೆ: ಸೂರ್ಯನ ಕಿರಣಗಳು ನೇರವಾಗಿ ಬೀಳಲ್ಲ, ತನ್ನ ವಿಚಿತ್ರ ಭೌಗೋಳಿಕ ಸ್ಥಿತಿಯಿಂದಾಗಿ ಹಗಲಿನಲ್ಲಿಯೂ ಕತ್ತಲೆಯಂತೆ ಕಾಣುವಂತ ಹಿಮಾಲಯದ ಈ ಕಣಿವೆ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಕಿರಣಗಳು ನೇರವಾಗಿ ಆ ಜಾಗಕ್ಕೆ ಬೀಳದಿದ್ರು ಕೂಡ ಅಲ್ಲೊಂದು ವಿಚಿತ್ರ ಭೌಗೋಳಿಕ ಸ್ಥಿತಿ ಇರುತ್ತೆ. ಹಗಲಿನಲ್ಲಿಯೂ ಕೂಡ ಕತ್ತಲೆಯಾಗಿ ಕಾಣುವಂತ ಹಿಮಾಲಯದ ಈ ಕಣಿವೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರೆಲ್ಲ ನೋಡೋದಾದ್ರೆ, ನೇತ್ರಾ ಕೆಂಗೇರಿಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸರಿಯಾದ ಉತ್ತರ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋರು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದ್ಯಾ ಅಂತ ಹೇಳಿ ಬಹಳ ಜನ ಕೇಳ್ತಾ ಇದ್ದೀರಾ. ಹಾ, ಈ ತನಕ ಸಿಕ್ಕಿದ್ರಲ್ಲಿ ಇವರ ಉತ್ತರ ಸರಿಯಾಗಿತ್ತು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸರಿ ಉತ್ತರ ಆಗಿತ್ತು ಒಂದು ಪಿನ್ ಕಣಿವೆ, ಮತ್ತೊಂದು ಲಡಾಖ್ನ ಹೆನ್ಲೆ ಡಾರ್ಕ್ ಸ್ಕೈ ಕಣಿವೆ. ಇದು ಹಗಲಿನಲ್ಲಿ ಕೂಡ ಕತ್ತಲೆಯಾಗಿ ಕಾಣುವಂತ ಹಿಮಾಲಯದ ಕಣಿವೆಗಳು, ದೊಡ್ಡ ದೊಡ್ಡ ಕಪ್ಪು ಬಣ್ಣದ ಒಂದು ಲೆಕ್ಕದ ಬಂಡೆಗಳು ಕೂಡ ನಾವು ಈ ಕಣಿವೆಯಲ್ಲಿ ಕಾಣಬಹುದು. ಒಂದು ರೀತಿ ಕಾರ್ಗತ್ತಲು ಅಂತಾರಲ್ಲ, ಹಾಗೆ ಇದಕ್ಕಿದ್ದ ಹಾಗೆ ಸಂಪೂರ್ಣ ಕತ್ತಲೆಯ ವಾತಾವರಣ, ಅದು ಹಗಲಿನಲ್ಲಿಯೂ ಕೂಡ ಈ ರೀತಿಯ ಕತ್ತಲೆಯ ವಾತಾವರಣ ಈ ಕಣಿವೆಗಳಲ್ಲಿ ಕಾಣಸಿಗುವಂಥದ್ದು. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಅಲ್ಲದೆ ಇಡೀ ಸೌರ ಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಯಾವುದು? ಭೂಮಿ ಮೇಲೆ ಮಾತ್ರ ಅಲ್ಲ, ಇದು ಇಡೀ ಸೌರ ಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಭೂಮಿ ಮೇಲೆ ಮಾತ್ರ ಅಲ್ಲ, ಇಡೀ ಸೌರ ಮಂಡಲದಲ್ಲಿಯೇ ಅತಿ ಎತ್ತರದ ಪರ್ವತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ರಘುನಾರಾಯಣ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರ್ ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋರು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಮ್ಮ ಉತ್ತರ ಕೂಡ ಸರಿಯಾಗಿದೆ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಭಾಗ್ಯರಾಮಣ್ಣ ಭಾರತ ನಗರದಿಂದ, ಸುಮಾ ತುಮಕೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಶ್ರೀಜಾ ಸಾಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಜೊತೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಚೇತನ್ ಅವರು. ದೇವಿ ಸಿಂಗ್, ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ವರಲಕ್ಷ್ಮಿ ಪೀಣ್ಯಿಂದ ಸರಿ ಉತ್ತರ ಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ತಮ್ಮ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಒಲಿಂಪಸ್ ಮಾನ್ಸ್. ಒಲಿಂಪಸ್ ಮಾನ್ಸ್ ಇದು ಭೂಮಿ ಮೇಲೆ ಮಾತ್ರ ಅಲ್ಲ, ಇಡೀ ಸೌರಮಂಡಲದಲ್ಲೇ ಅತಿ ಎತ್ತರದ ಪರ್ವತ ಅಂತ ಹೇಳಿ ಕರ್ಕೊಂಡಿರುವಂಥದ್ದು. ಎಲ್ಲಿದೆ ಇದು? ಭೂಮಿ ಮೇಲಿದೆಯಾ? ಮಂಗಳ ಗ್ರಹದಲ್ಲಿ ಇರುವಂಥದ್ದು. ಮೌಂಟ್ ಎವರೆಸ್ಟ್, ನಮ್ಮ ಎತ್ತರದ ಪರ್ವತ ಏನಿದೆ, ಈ ಮೌಂಟ್ ಎವರೆಸ್ಟ್ಗಿಂತ ಸುಮಾರು 3 ಪಟ್ಟು ದೊಡ್ಡದಾಗಿ ಇರುವಂಥದ್ದು. ಸುಮಾರು 21 ಕಿಲೋಮೀಟರ್ಷ್ಟು ಎತ್ತರ ಇದು ಇದೆ ಅಂಥೇಳಿ ಒಲಿಂಪಸ್ ಮಾನ್ಸ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪರ್ವತಗಳ ತಳಭಾಗದಿಂದ, ಅಂದರೆ ಭೂಮಿ ಲೆವೆಲ್ಲಿಗೆಲ್ಲ ತಳಭಾಗದಿಂದ ಲೆಕ್ಕ ತಗೊಂಡಾಗ, ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರವಿರುವಂಥ ಪರ್ವತ ಯಾವುದು? ಮತ್ತೊಮ್ಮೆ, ಪರ್ವತಗಳ ತಳಭಾಗದಿಂದ ಹಿಡಿದು ಆ ಪರ್ವತದ ತುತ್ತ ತುದಿಯವರೆಗೆ ಲೆಕ್ಕ ಹಾಕಿದಾಗ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರವಿರುವಂಥ ಪರ್ವತ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ಪರ್ವತಗಳ ತಳಭಾಗದಿಂದ ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ ಇರುವಂತ ಪರ್ವತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ ಉತ್ತರ ಕಳಿಸ್ಕೊಟ್ಟಿದ್ರು ಸುಧಾನಾರಾಯಣ್ ಕೆ ಹಳ್ಳಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಸುದ್ದಗುಂಟೆಪಾಳ್ಯದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸೋನು ಚಿತ್ರದುರ್ಗದಿಂದ, ಡೇವಿಡ್ ಮುನಿರಾಬಾದ್ನಿಂದ, ಬಿಕೆ ಶಿವಕುಮಾರ್ ಅವರ ಉತ್ತರ ಸರಿಯಿತ್ತು, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರ್ನಿಂದ, ನಾಗರಾಜ್ ಚೌಧರಿಯವರ ಉತ್ತರ

ಎತ್ತರ 10,210 meters. ಆದರೆ ಇದರ ಅರ್ಧಕ್ಕಿಂತ ಹೆಚ್ಚು ಭಾಗ ಸಮುದ್ರದ ಅಡಿಯಲ್ಲಿ ಇದೆ. ಸಮುದ್ರ ಮಟ್ಟದಿಂದ ಮೇಲೆ ಕಾಣೋದು ಕೇವಲ 4,205 meters ಅಷ್ಟೆ. ಸಮುದ್ರದ ತಳಮಟ್ಟದಲ್ಲೂ ಕೂಡ ಇದರ ಈ ಒಂದು ಪರ್ವತ ಇರುವಂಥದ್ದು. ಹಾಗಾಗಿ ಪರ್ವತಗಳ ತಳಭಾಗದಿಂದ ನಾವು ಶಿಖರದ ತುದಿಯವರೆಗೆ ಲೆಕ್ಕ ಹಾಕಿದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ ಇರುವಂಥ ಪರ್ವತ ಮೌನಾಕಿಯಾ, ಹವಾಯಿ ದ್ವೀಪದಲ್ಲಿರುವಂಥ ಮೌನಾಕಿಯಾ ಪರ್ವತ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ದೊಡ್ಡ ನದಿಗಳಲ್ಲಿ ಒಂದಾದ ಅಮೆಜಾನ್ ನದಿಯುದ್ದಕ್ಕೂ ಇರುವಂಥ ಸೇತುವೆಗಳ ಸಂಖ್ಯೆ ಎಷ್ಟು? ಅಮೆಜಾನ್ ನದಿ ಏನಿದೆ, ಈ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥದ್ದು ಮಾಡಿರುವಂಥ ಈ ಸೇತುವೆಗಳ ಸಂಖ್ಯೆ ಎಷ್ಟು? 1, 2 ದೊಡ್ಡ ನದಿ ಅಂದಮೇಲೆ ಇನ್ನೊರು 100, 200, 500 ಇರ್ಬೋದಾ? ಯೋಚನೆ ಮಾಡಿ ಎಷ್ಟಿದೆ ಅಂತ. ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಪ್ರಶ್ನೆ ಕೇಳಿಯಾಗಿತ್ತು. ಜಗತ್ತಿನ ಅತಿದೊಡ್ಡ ನದಿಗಳಲ್ಲಿ ಒಂದಾದಂಥ ಅಮೆಜಾನ್ ನದಿಯುದ್ದಕ್ಕೂ ಇರುವಂಥ ಸೇತುವೆಗಳ ಸಂಖ್ಯೆ ಎಷ್ಟು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿ, ಉತ್ತರ ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿ ಎನ್ ವೆಂಕಟೇಶ್ ಕೋಲಾರದಿಂದ, ಸುನಂದಾ ಸ್ಕಂದ ಲೇಔಟ್ನಿಂದ, ಎಸ್ ಎಂ ಶೋಭಾ ಹಾಸನ್ನಿಂದ. ನೊಬೆಲ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡಿದ್ರೆ, ಈಗ ಮಂಜುನಾಥ್ ಲಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ 300, 400, 500 ಎಲ್ಲ ಬಂತು. ಆದರೆ ಸರಿ ಉತ್ತರ ಆಗಿತ್ತು 0. ಅಮೆಜಾನ್ ನದಿಗೆ ಅಡ್ಡಲಾಗಿ ಒಂದೇ ಒಂದು ಶಾಶ್ವತ ಸೇತುವೆ ಕೂಡ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ನದಿಯ ಸುತ್ತಮುತ್ತ ಇರುವಂಥ ದಟ್ಟವಾದಂಥ ಅರಣ್ಯ, ಜೊತೆಗೆ ನದಿಯ ಅಗಲ. ಮಳೆಗಾಲದಲ್ಲಂತೂ ವಿಪರೀತವಾಗಿ ಇಲ್ಲಿ ಆಗುವಂಥ ಫ್ಲೋಯಿಂಗ್ ಏನಿರುತ್ತೆ, ನದಿಯ ಪ್ರವಾಹಗಳೇನಿರುತ್ತೆ, ನದಿಯ ಹರಿವು ಏನಿರುತ್ತೆ, ಎಲ್ಲ ಕಾರಣದಿಂದ ಒಂದೇ ಒಂದು ಸೇತುವೆ ಕೂಡ ಇಲ್ಲಿ ನಿರ್ಮಿಸಲಾಗಿಲ್ಲ. ಓಕೆ, ಇದಾಗಿತ್ತು ಸರಿಯಾದ ಉತ್ತರ 0 or 0 ಸರಿ ಉತ್ತರ ಆಗಿತ್ತು. ಎಸ್, ಈಗ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮಂಜಿನ ಐದು ನಿಧಿಗಳು ಮಂಜು ಅಂದರೆ ಸ್ನೋ, ಈ ಸ್ನೋ ಇರುವಂಥ ಐದು ನಿಧಿಗಳು ಅಂತ ಹೇಳಿ ಕರೆಯಲ್ಪಡುವಂಥ ವಿಶ್ವದ 3ನೇ ಅತಿ ಎತ್ತರದ ಶಿಖರ ಯಾವುದು? ಮಂಜಿನ ಐದು ನಿಧಿಗಳು ಎಂದು ಕರೆಯಲ್ಪಡುವ ವಿಶ್ವದ 3ನೇ ಅತಿ ಎತ್ತರದ ಶಿಖರ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ಮಂಜಿನ ಐದು ನಿಧಿಗಳು ಎಂದು ಕರೆಯಲ್ಪಡುವಂಥ ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸುಭಾನ್ ಕೋರಿ ಹಂಪಸಾಗರದಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ನಿಮ್ಮ ಹತ್ರ ಕೂಡ ಸರಿಯಾಗಿದೆ, ಜೊತೆಗೆ ನಮ್ಮ ಹತ್ರ ಕೂಡ ಸರಿ ಇದೆ ಅಂತ ಹೇಳಿ ಹೇಳ್ತಾ ಇರೋದು ಯಾರು ಅಂತ ಹೇಳಿ ನೋಡೋದಾದರೆ, ಆಹಾ ಮಕಾಲು ಅಂತ ಹೇಳಿ ಐದನೇ ಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀರಾ, ನಾನು ಕೇಳಿದ್ದು ಮೂರನೇ ಸ್ಥಾನದ ಬಗ್ಗೆ. ವರಲಕ್ಷ್ಮಿ ಅವರು ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಹಾಗೆ ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮಾದಪ್ಪ ಕೃಷ್ಣ ಕೆಎಂ ಕಮಂದಲಗುಂದಿ ಜಗಳೂರು ತಾಲೂಕಿನಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಸರಿಯಾದ ಉತ್ತರ ಕೊಟ್ಟಿರೋದು ಮತ್ಯಾರು ಮತ್ಯಾರು ಅಂತ ಹೇಳಿದ್ರೆ, ಮಲ್ನಾಡು ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿರೋದು ರಮ್ಯಾ ಅವರು. ನನ್ನ ಹೆಸರು ರಮ್ಯಾ ಅಂತ ಟೈಪ್ ಮಾಡಿದ್ದಾರೆ, ಎಲ್ಲಿ ನಾನು ನನ್ನ ಹೆಸರು ಅಂತ ಓದ್ಕೊಂಡ್ಬಿಡ್ತೀನೋ ಅಂತ. ಅವರ ಹೆಸರು ರಮ್ಯಾ, ಮಲ್ನಾಡು ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗಾಯತ್ರಿ ಧಾರವಾಡದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂದರೆ, ಸುಮಾ ತುಮಕೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ವಾಸಿಂ ಅಲಿ ಜಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗಿತ್ತು? ಕಾಂಚನಜುಂಗ. ಕಾಂಚನಜುಂಗ ದಿ ಫೈವ್ ಟ್ರೆಸರ್ಸ್ ಆಫ್ ಸ್ನೋ ಅಂತ ಹೇಳಿ ಕೂಡ ಕರೀತಾರೆ. ಮಂಜಿನ ಐದು ನಿಧಿಗಳು ಅಂತ ಹೇಳಿ ಕರೆಯಲ್ಪಡುವಂಥ ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಇದಾಗಿರುವಂಥದ್ದು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ಹಳೆಯ ನದಿ ಎಂದು ಯಾವುದನ್ನು ಕರೆಯಲಾಗುತ್ತೆ? ಜಗತ್ತಿನ ಅತಿ ಹಳೆಯ ನದಿ ಎಂದು ಯಾವುದನ್ನು ಕರೆಯಲಾಗುತ್ತೆ? ಸರಿ ಉತ್ತರ ಬರಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಆಹಾ, ಗಾಳಿ ನೀರು ಈ ಭೂಮಿಗೆ. ನಾವು ಪ್ರಶ್ನೆ ಕೇಳಿದ ಕೂಡ ನದಿ ಬಗ್ಗೆ. ಜಗತ್ತಿನ ಅತಿ ಹಳೆಯ ನದಿ ಅಂತ ಹೇಳಿ ಯಾವುದನ್ನು ಕರೆಯಲಾಗತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಜಗದೀಶ್ ನಾಯ್ಕ್ ಗೋಳಿಬೈಲ್ ಹೊನ್ನಾವರದಿಂದ, ಆಶಿಶಿಣೆ ಮಡಿಕೇರಿಯಿಂದ, ಅನಿಲಾ ಭೀಷಣ್ಣವರ್ ಶಮನೇವಾಡಿಯಿಂದ, ಹಾಗೆ ಶರಣಪ್ಪ ಅಂಗಡಿ ಹಟ್ಟಿ ರಾಯಚೂರಿನಿಂದ, ಪರಿಮಳ ಬೆಂಗಳೂರಿನಿಂದ, ಈರಣ್ಣಗೌಡ ಪಾಟೀಲ್ ವಿಜಯಪುರದಿಂದ, ಸುಜಾತ ಕೆ ನಟರಾಜ್ ಹಾಸನದಿಂದ, ರಾಮರೆಡ್ಡಿ ರಾಯಚೂರಿನಿಂದ, ಸಮರ್ಥ ಹೆಚ್ ಡಿ ಅವರ ಉತ್ತರ ಕೂಡ ಸರಿಯಾಗಿತ್ತು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಫಿಂಕ್ ನದಿ, ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಫಿಂಕ್ ನದಿ. ಇದು ಸುಮಾರು 300-400 ಮಿಲಿಯನ್ ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗತ್ತೆ. ಹೇಗೆ ಅಂತ ಹೇಳಿದ್ರೆ, ಇದು ನಮ್ಮ ಹಿಮಾಲಯಕ್ಕಿಂತ ಹಳೆಯದು ಅನ್ನುವಂಥ ನಂಬಿಕೆ ಇರುವಂಥದ್ದು. ಸೊ ಫಿಂಕ್ ನದಿ ಆಸ್ಟ್ರೇಲಿಯಾದಲ್ಲಿರುವಂಥದ್ದು, ಜಗತ್ತಿನ ಅತಿ ಹಳೆಯ ನದಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಮಾಹಿತಿ ಜೊತೆ ಒಂದಷ್ಟು ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ಸರಿಯಾಗಿ ನಿಮ್ಮೊಟ್ಟಿಗೆ ಮಾತುಕತೆ, ಜೊತೆಗೆ ಒಂದೊಳ್ಳೆ ಸಾಧಕನ ಕಥೆ ನಮ್ಮ ಜೊತೆಯಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ಆರ್ಜಿ ರಮ್ಯಾ.

ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:10. ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. ಇಂದು ಆಧುನಿಕ ಜಗತ್ತು ಎದುರಿಸ್ತಿರುವಂಥ ಅತಿದೊಡ್ಡ ಸವಾಲುಗಳಲ್ಲಿ ಹವಾಮಾನ ವೈಪರೀತ್ಯ ಕೂಡ ಒಂದು, ಅದರಲ್ಲಿ ವಾಯುಮಾಲಿನ್ಯ ಕೂಡ ಸೇರಿಕೊಂಡಿರುವಂಥದ್ದು. ಗಗನಚುಂಬಿ ಕಟ್ಟಡಗಳಿರ್ಬೋದು, ಬೆಳೆದಿರುವಂಥ ಕೈಗಾರಿಕೆಗಳಿರ್ಬೋದು, ವಾಹನಗಳ ದಟ್ಟಣೆ ಇರ್ಬೋದು, ಇದೆಲ್ಲದರ ನಡುವೆ ನಾವು ಉಸಿರಾಡ್ತಿರುವಂಥ ಗಾಳಿ ಎಷ್ಟು ವಿಷಪೂರಿತವಾಗಿದೆ ಅಲ್ವೇ? ಇಂಥ ಸಂದರ್ಭದಲ್ಲಿ ತಾಂತ್ರಿಕ ಕೌಶಲದ ಮೂಲಕ ಬದಲಾವಣೆಯನ್ನು ತರೋದಕ್ಕೆ ಹೊರಟಂಥ ಯುವ ಪ್ರತಿಭೆಯ ಬಗ್ಗೆ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತುಕತೆ. ಹರಿಯದಲ್ಲೇ ಸಂಶೋಧನೆಯ ಲೋಕಕ್ಕೆ ಕಾಲಿಟ್ಟಂಥ ಸಾಧಕ, ಇಂದು ಭಾರತದ ಅತ್ಯಂತ ಪ್ರಭಾವಶಾಲಿ ಯುವ ಉದ್ಯಮಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವಂಥದ್ದು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೇನಾದರೂ ಗೊತ್ತಾದರೆ ಗೆಸ್ ಮಾಡಿ ಆನ್ಸರ್ ಕಳಿಸಿ. ವಾಯುಮಾಲಿನ್ಯ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ, ಇದರ ಜೊತೆಗೆ ಯುವ ಉದ್ಯಮಿ ಯುವ ಸಾಧಕ ಅಂತ ಕೂಡ ಹೇಳಿದ್ದೀನಿ. ಈ ಸಾಧಕನಿಗೂ ಈ ವಾಯುಮಾಲಿನ್ಯ ವಿಚಾರಕ್ಕೂ ಏನಿರಬಹುದು ಸಂಬಂಧ ಅಂತ ನೀವೇನಾದರೂ ಗೆಸ್ ಮಾಡಿ ಯಾರೀತ ಅನ್ನೋದನ್ನು ಟೈಪ್ ಮಾಡಿ ಕಳಿಸಿ. ಗೊತ್ತಾದರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013 ನಮ್ಮ ನಂಬರ್. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ನಾನು ನಿಮ್ಮ ಅರ್ಜಿ ರಮ್ಯಾ.

ಎಸ್, ಸಾಕಷ್ಟು ಕ್ಲೂ ಕೊಟ್ಟಿದ್ದೆ. ಯಾರಿರ್ಬೋದು ಗೆಸ್ಟ್ ಮಾಡಿ ಇವತ್ತಿನ ನಮ್ಮ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಸಾಧಕ ಅನ್ನೋದನ್ನ ಕೇಳಿದ್ದೆ. ವಾಯುಮಾಲಿನ್ಯಕ್ಕೂ ಇವರಿಗೂ ಒಂದೇನೋ ಸಂಶೋಧನೆಯ ನಂಟಿದೆ ಅಂತ ಕೂಡ ಹೇಳಿದ್ದೆ. ಬಹಳಷ್ಟು ಜನ ಗೆಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ದೀರಿ. ಸದ್ಯಕ್ಕೆ ಸರಿಯಾಗಿ ಗೆಸ್ ಮಾಡಿ ಕಳಿಸಿರುವುದು ಯಾರು ಅಂತ ಹೇಳಿದ್ರೆ, ಫಸ್ಟ್ ಮನೋಜ್ ಎಂಇಐ ಲೇಔಟ್ ನಿಂದ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ, ಸುಬ್ರಹ್ಮಣ್ಯ ಜಯಂತ್ ಸದಗುಂಟೆ ಪಾಳ್ಯದಿಂದ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ನಿಮ್ ಗೆಸ್ ಕೂಡ ಕರೆಕ್ಟ್ ಆಗಿದೆ. ಹಾಗಿದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಬೇಕಾ? ಮುಂಬೈನ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಂತ ಸಾಧಕ ಈತ. ಚಿಕ್ಕಂದಿನಿಂದಲೇ ಯಂತ್ರಗಳ ಬಗ್ಗೆ ಅಪಾರವಾದಂತ ಕುತೂಹಲ, ಆಟದ ಸಾಮಾನುಗಳನ್ನ ಕೂಡ ಬಿಡಿಸಿ ಅವುಗಳ ಕಾರ್ಯವೈಖರಿಯನ್ನ ನೋಡೋದೇ ಆತನಿಗೆ ಅಚ್ಚುಮೆಚ್ಚಿನ ಕೆಲಸವಾಗಿತ್ತು. ಶಾಲೆಯ ನಾಲ್ಕು ಗೋಡೆಗಳ ಮಧ್ಯೆ ಏನು ಕಲಿಯೋದು, ಆಚೆ ಬಂದು ಒಂದಷ್ಟು ಪ್ರಾಯೋಗಿಕವಾಗಿ ಏನಾದರೂ ಮಾಡಬೇಕಲ್ಲ. ಈ ಸೈದ್ಧಾಂತಿಕ ಶಿಕ್ಷಣಕ್ಕಿಂತ ಪ್ರಾಯೋಗಿಕ ಶಿಕ್ಷಣ ಆತನಲ್ಲಿ ಒಂದು ಆಸಕ್ತಿಯನ್ನ ಮೂಡಿಸಿತ್ತು. ಈ ಆಸಕ್ತಿಯೇ ಮುಂದೆ ಭವಿಷ್ಯದ ಸಾಧಕನನ್ನಾಗಿ ಮಾಡೋದ್ರಲ್ಲಿ ದಾರಿದೀಪ ಆಯಿತು ಅಂತ ಹೇಳ್ಬೋದು. ಹಾಗಿದ್ರೆ ಯಾರು ಅಂಗದ್ ದರ್ಯಾಣಿ? ಅಂಗದ್ ದರ್ಯಾಣಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಾಯುಮಾಲಿನ್ಯಕ್ಕೂ ಆ ಒಂದು ಸಂಶೋಧನೆಗೂ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗದ ದರ್ಯಾಣಿಗೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಸಾಕ್ತೀನಿ. ಇವತ್ತಿನ ನಮ್ಮ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಸಾಧಕ, ಯುವ ಸಾಧಕ ಅಂಗದ್ ದರ್ಯಾಣಿ ಅವ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM ರೇನ್ಬೋ 101.3 ಕನ್ನಡ ಗಮನ ಬಿಲ್ಲು.

ಶಾಲೆಯಲ್ಲಿ ಕಲಿಯುವಂಥ ಸೈದ್ಧಾಂತಿಕ ಶಿಕ್ಷಣಕ್ಕಿಂತ ಪ್ರಾಯೋಗಿಕವಾಗಿ ಏನಾದರೂ ಮಾಡೋದರಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಕೊಂಡಿರ್ತಾರೆ ಅಂಗದ್ ದರ್ಯಾಣಿಯವರು. ತಮ್ಮ 8ನೇ ತರಗತಿಯಲ್ಲಿ ಅವರಿದ್ದಾಗ ಅಂಗದ್ ಅವರು ಸಾಂಪ್ರದಾಯಿಕ ಶಾಲಾ ಶಿಕ್ಷಣಕ್ಕೆ ವಿದಾಯವನ್ನು ಹೇಳೋದಕ್ಕೆ ನಿರ್ಧಾರ ಮಾಡೇ ಬಿಡ್ತಾರೆ. ಇದೊಂದು ರೀತಿ ಅವ್ರ ಜೀವನದ ಮಹತ್ವ ತಿರುವು ಅಂತ ಕೂಡ ಹೇಳ್ಬೋದು. ಮನೆಯಲ್ಲೇ ಇದ್ದು ಕಲಿಯುವ ನಿರ್ಧಾರವನ್ನು ತೆಗೆದುಕೊಂಡಂಥ ಅವರು ಇಂಟರ್ನೆಟ್ ಹಾಗೆ ಪುಸ್ತಕಗಳ ಸಹಾಯದಿಂದ ರೋಬೋಟಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೆ. ಅಂಗದ್ ಅವರ ಪ್ರತಿಭೆ ಜಗತ್ತಿಗೆ ಪರಿಚಯ ಆಗಿದ್ದು ಅವರು ತಮ್ಮ 13ನೇ ವಯಸ್ಸಿನಲ್ಲಿ ಭಾರತದ ಮೊದಲ ಅಗ್ಗದ ಬೆಲೆಯ 3D ಪ್ರಿಂಟರ್ ಅನ್ನು ತಯಾರು ಮಾಡಿದಾಗ. ಅದು 3D ಪ್ರಿಂಟಿಂಗ್ ತಂತ್ರಜ್ಞಾನ ಬಹಳ ದುಬಾರಿಯಾಗಿತ್ತು ಆ ಒಂದು ದಿನಗಳಲ್ಲಿ. ಭಾರತದಲ್ಲಿ ಸುಲಭವಾಗಿ ಅದು ಲಭ್ಯವಿರಲಿಲ್ಲ. ಆನ್ಲೈನ್ ಟ್ಯುಟೋರಿಯಲ್ಸ್ಗಳನ್ನು ನೋಡಿ ಹಳೆಯ ವಸ್ತುಗಳನ್ನು ಬಳಸಿಕೊಂಡು ಅವರು ತಯಾರಿಸಿದಂಥ ಆ 3D ಪ್ರಿಂಟಿಂಗ್ ಯಂತ್ರ ಏನಿದೆ ಅದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಮಾಡುತ್ತೆ. ಹೀಗೆ ಶುರುವಾದಂಥ ಇವರ ಜರ್ನಿ. ವಾಯುಮಾಲಿನ್ಯದ ವಿಚಾರಕ್ಕೆ ಯಾಕೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM ರಿಂಗೋ 101.3 ಕನ್ನಡ ಕಾಮನ ಬಿಲ್ಲು.

ಹೌದು, ಹಚ್ಚುತ್ತಿರುವಂಥ ವಾಯುಮಾಲಿನ್ಯದಿಂದ ನಾವು ಕೂಡ ಇಲ್ಲವಾಗ್ತಾ ಇದ್ದೀವೇನೋ ನಮ್ಮಲ್ಲಿ ಅನ್ನೋ ಹಾಗೆ ಆಗ್ತಾ ಇದೆ. ಮುಂಬೈನಂತಹ ಮಹಾನಗರದಲ್ಲಿ ಬೆಳೆದಂಥ ಅಂಗದವರಿಗೆ ಅಲ್ಲಿನ ಕಲುಷಿತ ಗಾಳಿಯಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅರಿವಿತ್ತು. ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಉಸಿರಾಟದ ತೊಂದರೆ ಅನುಭವಿಸುತ್ತಿದ್ದಂಥ ಜನರನ್ನು ಕಂಡು ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಬೇಕಲ್ವಾ ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡಿಯೇ ಬಿಡ್ತಾರೆ. ಇದರ ಫಲವಾಗಿ ಹುಟ್ಟುಕೊಂಡಿದ್ದೇ ಪ್ರಾಜೆಕ್ಟ್ ರೇ ಅನ್ನುವಂಥದ್ದು. ಇದು ಒಂದು ವಾಯು ಶುದ್ಧೀಕರಣ ಯಂತ್ರ. ಗಾಳಿಯಲ್ಲಿ ಇರುವಂಥ ಅತಿ ಸೂಕ್ಷ್ಮ ಮಾಲಿನ್ಯಕಾರಕ ಕಣಗಳನ್ನು ಸೆರೆ ಹಿಡಿಯುವಂಥ ಸಾಮರ್ಥ್ಯವನ್ನು ಈ ಪ್ರಾಜೆಕ್ಟ್ ರೇ ಹೊಂದಿತ್ತು. ಈ ಸಾಧನವನ್ನು ವಾಹನಗಳ ಮೇಲೆ ಅಥವಾ ವಿದ್ಯುತ್ ಕಂಬಗಳ ಮೇಲೆ ಅಳವಡಿಸಿ ಸುತ್ತಮುತ್ತಲಿನ ಗಾಳಿಯನ್ನು ಶುದ್ಧೀಕರಿಸುವ ಪರಿಕಲ್ಪನೆ ಅವರದ್ದಾಗಿತ್ತು. ಅದಾದಮೇಲೆ ಏನಾಯಿತು ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. FM Rainbow 101.3 ಕನ್ನಡ ಕಾಮನವಿಲ್ಲೋ.

ಗಂಡುಗಲಿ ಕುಮಾರರಾಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಾವು ಮಾತಾಡ್ತಾ ಇದ್ವಿ ಅಂಗದ್ ದರ್ಯಾಣಿಯವರ ಬಗ್ಗೆ. ವಾಯುಮಾಲಿನ್ಯ ಶುದ್ಧೀಕರಣಕ್ಕೆ ಒಂದು ಯಂತ್ರ ಸಿದ್ಧ ಮಾಡ್ತಾರೆ, ಪ್ರಾಜೆಕ್ಟ್ ರೇ ಅನ್ನೋ ಹೆಸರಿಡ್ತಾರೆ. ಈ ಸಾಧನವನ್ನ ವಾಹನ ಅಥವಾ ವಿದ್ಯುತ್ ಕಂಬಗಳ ಮೇಲೆ ಅಳವಡಿಸಿ ಸುತ್ತಮುತ್ತಲಿನ ಗಾಳಿಯನ್ನ ಶುದ್ಧೀಕರಿಸುವ ಪರಿಕಲ್ಪನೆಯನ್ನ ಕೊಡ್ತಾರೆ. ತಮ್ಮ ಸಂಶೋಧನೆಯನ್ನ ಕೇವಲ ಪ್ರಾಯೋಗಿಕ ಹಂತಕ್ಕಷ್ಟೇ ಸೀಮಿತಗೊಳಿಸದ ಅಂಗದ್ ಅದನ್ನ ದೊಡ್ಡ ಮಟ್ಟಿಗೆ ಜಾರಿಗೆ ತರಬೇಕು ಅಂತ ಹೇಳಿ ಪ್ರಾಣ್ ಅನ್ನುವಂಥ ಸ್ಟಾರ್ಟ್ಅಪ್ ಅವರು ಕೂಡ ಅದನ್ನು ಸ್ಥಾಪನೆ ಮಾಡ್ತಾರೆ. ಅಮೆರಿಕಾದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದ್ತಾ ಇರುವಾಗಲೇ ಅವರು ಈ ಸಂಸ್ಥೆಯ ಕೆಲಸಗಳನ್ನು ಮುಂದುವರೆಸ್ತಾರೆ. ಪ್ರಾಣ್ ಅನ್ನುವಂಥ ಸ್ಟಾರ್ಟ್ಅಪ್ನ ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಕೆಲಸಗಳನ್ನು ಮುಂದುವರೆಸುತ್ತಾ ಹೋಗ್ತಾರೆ. ಏನಿದು ಪ್ರಾಣ್ ಅನ್ನುವ ತಂತ್ರಜ್ಞಾನದ ವಿಶೇಷತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಏರ್ ಪ್ಯೂರಿಫೈಯರ್ಗಳಲ್ಲಿ ನಾವು ಫಿಲ್ಟರ್ಗಳನ್ನು ಪದೇ ಪದೇ ಬದಲಾಯಿಸಬೇಕಾಗತ್ತೆ. ಇದು ಪರಿಸರಕ್ಕೆ ಹಾನಿಕಾರಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಪ್ರಾಣ್ ಅಭಿವೃದ್ಧಿಪಡಿಸಿದಂಥ ಯಂತ್ರಗಳು ಫಿಲ್ಟರ್ ರಹಿತವಾಗಿ ಇರುವಂಥದ್ದು. ಇವು ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿನ್ಸಿಪಲ್ಗಳನ್ನು ಬಳಸಿ ಗಾಳಿಯನ್ನು ಶುದ್ಧೀಕರಿಸುತ್ತವೆ. ಹಾಗಾಗಿ ಸಾಮಾನ್ಯ ಏರ್ ಪ್ಯೂರಿಫೈಯರ್ಗಳಲ್ಲಿ ನಾವು ಫಿಲ್ಟರ್ನ ಹೇಗೆ ಪದೇ ಪದೇ ಚೇಂಜ್ ಮಾಡಬೇಕು, ಅದು ಇದರಲ್ಲಿ ಇರೋದಿಲ್ಲ, ಇವರು ಅಭಿವೃದ್ಧಿಪಡಿಸಿದಂಥ ಯಂತ್ರದಲ್ಲಿ. ಇದು ಕೂಡ ಪರಿಸರಕ್ಕೆ ಪೂರಕವಾಗಿ ಇರುವಂಥದ್ದು, ಯಾವುದೇ ರೀತಿಯ ಪದೇ ಪದೇ ಹಾನಿಕಾರಕ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೃಷ್ಟಿ ಮಾಡದೇ ಇರುವಂಥದ್ದು. ಇದರ ವೆಚ್ಚ ಹೇಗೆ? ವಿದೇಶಿ ಕಂಪನಿಗಳ ಬೃಹತ್ ಯಂತ್ರಗಳಿಗೆ ಹೋಲಿಸಿದ್ರೆ ಪ್ರಾಣ್ ಯಂತ್ರಗಳು ಬಹಳ ಅಗ್ಗವಾಗಿ ಇರುವಂಥದ್ದು, ಕಡಿಮೆ ಬೆಲೆಗೆ ಇರುವಂಥದ್ದು, ಸಾರ್ವಜನಿಕ ಪ್ರದೇಶಗಳಲ್ಲೂ ಕೂಡ ಇದನ್ನು ಅಳವಡಿಸೋದಕ್ಕೆ ಸೂಕ್ತವಾಗಿ ಸಿದ್ಧವಾಗಿರುವಂಥ ಯಂತ್ರ ಇದು. ಈ ರೀತಿ ಪರಿಸರಕ್ಕೆ ಪೂರಕವಾದಂಥ ಯಂತ್ರಗಳನ್ನು ಸಿದ್ಧಪಡಿಸೋದ್ರಲ್ಲಿ ಅಂಗದ್ ದರ್ಯಾಣಿಯವರ ಪಾತ್ರ ಅತಿ ಪ್ರಮುಖವಾಗತ್ತೆ ನಮ್ಮ ಭಾರತದಲ್ಲಿ.

ಪ್ರೀತಿಯಲ್ಲಿ ಕನಸು ಕಾಣೋದ್ರ ಜೊತೆಗೆ ಬದುಕಿನಲ್ಲಿ ಯಶಸ್ಸಿನಲ್ಲಿ ಒಂದಷ್ಟು ಕನಸುಗಳನ್ನು ಕಟ್ಟಿಕೊಂಡು ಅದನ್ನು ಪೂರಗೊಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಂಗದ್ ದರ್ಯಾಣಿ ಹೆಜ್ಜೆಯನ್ನು ಇಟ್ಟಿದ್ದಾಯಿತು. ಯಾವುದೇ ಹೊಸ ಆವಿಷ್ಕಾರ ಸುಲಭವಾಗಿ ಮೂಡಿ ಬರೋದಿಲ್ಲ. ಅಂಗದ್ ಅವರಿಗೆ ಆರಂಭದಲ್ಲಿ ಹೂಡಿಕೆದಾರರ ನಂಬಿಕೆ ಗಳಿಸೋದು ತುಂಬಾ ಕಷ್ಟವಾಗಿತ್ತು. ಹರಿಯದ ಹುಡುಗನೊಬ್ಬ ಜಾಗತಿಕ ಸಮಸ್ಯೆಗೆ ಪರಿಹಾರ ಕೊಡ್ತಾನ ಅನ್ನುವಂಥ ಅನುಮಾನ ಅನೇಕರಲ್ಲಿತ್ತು. ಆದರೆ ತಮ್ಮ ಸತತ ಪ್ರಯತ್ನ, ತಾಂತ್ರಿಕ ಸಾಕ್ಷ್ಯಗಳ ಮೂಲಕ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಇವತ್ತು ಪ್ರಾಣ್ ಸಂಸ್ಥೆ ಜಾಗತಿಕ ಮಟ್ಟದ ಹೂಡಿಕೆದಾರರಿಂದ ಬೆಂಬಲವನ್ನು ಕೂಡ ಪಡ್ಕೊಂಡಿದೆ. ಇವರು ಹೇಳೋದಿಷ್ಟೇ, ನಾವು ಡಿಗ್ರಿ ಮೇಲೆ ಡಿಗ್ರಿ ತಗೊಂಡು ಪ್ರಮಾಣ ಪತ್ರಗಳನ್ನು ಜೋಡಿಸ್ಕೊಳ್ಳೋದಕ್ಕಿಂತ ನಾವು ಕಲಿಯುವಂಥ ಕೌಶಲ, ಅದನ್ನು ಬಳಸುವಂಥ ರೀತಿ ಬಹಳನೇ ಮುಖ್ಯ ಅಂತ ಹೇಳಿ. ತಂತ್ರಜ್ಞಾನ ಕೇವಲ ಮನುಷ್ಯನ ಸೌಕರ್ಯಕ್ಕಾಗಿ ಮಾತ್ರ ಅಲ್ಲ, ಭೂಮಿಯ ರಕ್ಷಣೆಗೂ ಕೂಡ ಅದು ಬಳಕೆ ಆಗಬೇಕು ಅಂತ ಹೇಳಿ. ಭಾರತದ ಸಮಸ್ಯೆಗಳಿಗೆ ಭಾರತದಲ್ಲೇ ಹುಟ್ಟುವ ಮೇಕ್ ಇನ್ ಇಂಡಿಯಾ ತಂತ್ರಜ್ಞಾನಗಳು ಹೆಚ್ಚು ಪರಿಣಾಮಕಾರಿ ಅನ್ನೋದು ಅವರ ನಿಲುವು ಕೂಡ ಆಗಿರುವಂಥದ್ದು. ಇಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಆ ಪ್ರಯುಕ್ತ ತಂತ್ರಜ್ಞಾನ ಕ್ಷೇತ್ರದಲ್ಲೇ ಸಾಧನೆ ಮಾಡ್ತಿರುವಂಥ ಯುವ ಸಾಧಕ ಅಂಗದ್ ದರ್ಯಾಣಿ ಅವರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಮತ್ತೊಂದು ಗೀತೆ ನಿಮಗಾಗಿ.

ಸಾಧಕನಾಗಿ ನಿಂತಿರುವಂತ ಅಂಗದ್ ದರ್ಯಾಣಿಯವರ ಬಗ್ಗೆ ಮಾತಾಡ್ತಾ ಇದ್ವಿ. ಶಾಂತಚರಬಡಿಗೆರೆ ಕೊಕ್ನೂರ್ ಹರಿಹರ ಎಂದ ಸಂದೇಶವನ್ನ ಕಳಿಸಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಶಾಲೆಯ ಸಮಯದಲ್ಲಿ ಸ್ವತಃ ಪ್ರಯೋಗಗಳನ್ನ ಮಾಡೋದ್ರಲ್ಲಿ ಆಸಕ್ತಿ ಹೊಂದಿ ಇಂತಹ ಯುವ ಸಾಧಕರು ನಿಜಕ್ಕೂ ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾಗಿ ನಿಲ್ಲುವಂತವರು ಅಂತ ಹೇಳಿ ಅವರ ಜೀವನಗಾಥೆ ಚೆನ್ನಾಗಿತ್ತು. ಕೇವಲ ಒಬ್ಬ ಯುವ ಸಾಧಕ ಮಾತ್ರವಲ್ಲ, ಭಾರತದ

ಆಧುನಿಕ ಭಾರತ ಪ್ರತಿಭಾವಂತ ಸಂಶೋಧಕ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಮಾತು ನಿಜ. ಹಾಗೆ ನಮ್ಮ ದೇಶದ ಹೆಮ್ಮೆಯ ಅಂಗದವರ ಬಗ್ಗೆ ನಡೆದಂತ ಮಾಹಿತಿ ಬಹಳ ಇಷ್ಟ ಆಯಿತು ರಮ್ಯಾ ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಒಟ್ಟಾರೆ ಅಂಗದ್ ದರ್ಯಾಣಿ ಅವರು ಇವತ್ತಿನ ಯುವ ಪೀಳಿಗೆಗೆ ಜೀವಂತ ಉದಾಹರಣೆ. ಸಮಸ್ಯೆಗಳನ್ನ ಕಂಡು ದೂರೋದಕ್ಕಿಂತ ಆ ಸಮಸ್ಯೆಗೆ ತಾಂತ್ರಿಕ ಪರಿಹಾರ ಹುಡುಕೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಂತವರು ಅಂಗದ್ ದರ್ಯಾಣಿಯವರು. 20ರ ಹರಿಯದಲ್ಲೇ ಜಾಗತಿಕ ಮಟ್ಟದ ಪರಿಸರ ಸಮಸ್ಯೆಗೆ ಉತ್ತರ ಹುಡುಕೋದಕ್ಕೆ ಹೊರಟಿರುವಂತಹ ಇವರ ಪಯಣ ಭಾರತಕ್ಕೆ ಹೆಮ್ಮೆಯ ವಿಚಾರ. ಭವಿಷ್ಯದಲ್ಲಿ ನಾವು ಉಸಿರಾಡುವಂತಹ ಪ್ರತಿಯೊಂದು ಶುದ್ಧ ಗಾಳಿಯ ಕಣದ ಹಿಂದೆಯೂ ಅಂಗದ್ ಅವರಂತಹ ಯುವ ವಿಜ್ಞಾನಿಗಳ ಪರಿಶ್ರಮ ಇರುತ್ತೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ಅಂಗದ್ ದರ್ಯಾಣಿಯವರ ಕುರಿತಾಗಿ ಸಾಕಷ್ಟು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

5:01:35 ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ ಬಿಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಎಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 5:00 to 6:05 ಸುಂದರ ಗೀತೆಗಳು ನಿಮ್ಮ ಜೊತೆ ಆಗುತ್ತೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ವಿಚಾರ ಮಾತಾಡ್ತೀವಿ ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೇಳ್ತಾ ಇರಿ ಕನ್ನಡ ಕಾಮನ್ ಬೆಳ್ಳು ಎಫ್ ಎಂ ರೈನ್ಬೋ 101.3.

ಹೀಗೂ ಇರಬಹುದೇ. ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ವಿ. ಎಲ್ಲರಿಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಬಹಳಷ್ಟು ಜನ ಈಗಾಗಲೇ ಸಂದೇಶವನ್ನು ಕಳಿಸ್ತಿರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಖಂಡಿತ ಸಂದೇಶಗಳನ್ನೆಲ್ಲ ತಗೊಳ್ತಾ ಹೋಗೋಣ. ಮತ್ತಿನ್ನೆರಡು ಗೀತೆಗಳನ್ನು ಕೇಳಿದ ನಂತರ ನಾವು ಯಾವ ವಿಚಾರ ಮಾತಾಡ್ತಾ ಇದ್ದೀವಿ, ಹೇಗಿತ್ತು ಇವತ್ತಿನ ವಾರ, ಎಲ್ಲದರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಕೇಳ್ತಾ ರೀ ಎಫ್ ಎಂ ರೇನ್ಬೋ 101.3.

ಸಂಜಿತ್ಗಡೆಯವರ ಧ್ವನಿಯಲ್ಲಿ ಬೆಳಕಿನ ಕವಿತೆ, ಒಂದು ಅದ್ಭುತವಾಗಿರುವಂತಹ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರೆ ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಹಾಗೆ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್, ಹೇಗಿದ್ದೀರಾ ಅಂತ ಸಂದೇಶವನ್ನು ಕಳಿಸಿದ್ರೆ. ಹಾಗೆ ಹುಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾರೆ, ಅಚ್ಚುಮೆಚ್ಚಿನ ಆಕಾಶವಾಣಿ ಫ್ರಮ್ ರೈನ್ಬೋಗೆ ಶುಭ ಸಂಜೆ ಪ್ರಶಾಂತ್, ವೆಲ್ಕಮ್ ಅಂತ ಹೇಳ್ತಾರೆ. ಹಾಗೆ ಅನಂತಮೂರ್ತಿಯವರು ಶೃಂಗೇರಿಯಿಂದ, ಪ್ರಶಾಂತ್ ಗುಡ್ ಈವ್ನಿಂಗ್. ಓಕೆ, ಇವತ್ತಿನ ಟಾಪಿಕ್ ಏನು, ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ, ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ, ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ. ಜೊತೆಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್ ಅಂತ. ಇವತ್ತು ಏನು, ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಏನಪ್ಪ ಅಂತಂದರೆ, ಇವತ್ತು ನಿಮಗೇನು ಇಷ್ಟ ಆಗುತ್ತೆ ಅಂತ ನೀವು ಹೇಳಬೇಕಪ್ಪ. ಯಾವ ಟಾಪಿಕ್ ಅಂತ ಕೇಳ್ತಾ ಇದ್ದೀರಾ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು ಬೆಟರ್ ಅಥವಾ ಸಂಜೆ ಹೊತ್ತು ವಾಕಿಂಗ್ ಹೋಗೋದು, ಯಾವುದು ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ? ಟೈಮಿಂಗ್ ಇತ್ತು ಅಂತಂದರೆ ಬೆಳಗ್ಗೆನೇ ಹೋಗ್ಬೋದು, ಆದರೆ ಟೈಮ್ ಕೊರತೆ ತುಂಬ ಇದೆ. ಸೊ ಹಾಗಾಗಿ ನಾವು ಸಂಜೆ ಹೋಗ್ತೀವಿ ಅಂತಂದರೂ ಅದರಲ್ಲೂ ಬೆನಿಫಿಟ್ಸ್ ತುಂಬ ಇದೆ. ಜೊತೆಗೆ ಇಲ್ಲ, ನಾನು ಬೆಳಗ್ಗೆ ಹೋಗೋದಕ್ಕೆ ವಾಕಿಂಗ್ ಇಷ್ಟ ಆಗುತ್ತೆ ಅಂತಂದರೆ ಅದರಲ್ಲೂ ಬೆನಿಫಿಟ್ಸ್ ಇದೆ. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ತುಂಬ ತುಂಬ ಸಿಂಪಲ್ ಅಂತ ಅನ್ಸುತ್ತೆ, ಆದರೆ ಲೈಫ್ ಚೇಂಜಿಂಗ್ ಅಂತಲೇ ಹೇಳ್ಬೋದು. ಮಾರ್ನಿಂಗೇ ವಾಕ್ ಮಾಡಬೇಕಾ ಅಥವಾ ಈವ್ನಿಂಗ್ ಆದರೂ ಬೆಟರ್, ಯಾವುದು? ಭಾಳ ಜನ ಹೇಳ್ತಿರ್ತಾರೆ ಫಿಟ್ನೆಸ್ ಫ್ರೀಕ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಜೊತೆಗೆ ಒಂದು ಆರೆಂಜ್ ಎಕಾನಮಿ ಅಂತ ರೀಲ್ ಕ್ರಿಯೇಟರ್ಸ್ ಇರ್ಬೋದು, ಎಲ್ಲರೂ ವಾಕಿಂಗ್ ಬಗ್ಗೆ ಮಾತಾಡ್ತಾರೆ. ಆದರೆ ಯಾವ ವಾಕ್ ಏನು ಬೆನಿಫಿಟ್ ಕೊಡುತ್ತೆ ಗೊತ್ತಾ? ಬನ್ನಿ ಹಾಗೆ ಫುಲ್ ಕ್ಲಾರಿಟಿ ತೊಗೊಳ್ತಾ ಮಾತಾಡೋಣ. ಏನು ನಿಮಗೇನು ಅನಿಸುತ್ತೆ, ನಿಮಗೆ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗೋ ಅಭ್ಯಾಸ ಇದೆಯಾ, ಅಥವಾ ಸಂಜೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಹೋಗೋದಕ್ಕೆ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಮತ್ತಿನೊಂದು ಗೀತೆ ಕೇಳಿ ಬರೋಣ ಅಲ್ಲ, ಇದಾದ ನಂತರ ಇನ್ನಷ್ಟು ಮಾತಾಡ್ತಾ ಹೋಗೋಣ. ಕೇಳಿ ಸೋನು ನಿಗಮ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

ಸುಮ್ಮನೆ ಒಂದು ಅದ್ಭುತವಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ವಿ. ಓಕೆ, ಯಾವ ಗೀತೆ? ಸುಮ್ಮನೆ ಅಂತ ಹಾಡಿರುವಂತಹ ಗೀತೆ. ಸುವರ್ಣ ನಿಗಮ ಅವರ ಧ್ವನಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಇವತ್ತು. ಏನಪ್ಪ ಅಂತಂದರೆ, ಯಾವುದು ತುಂಬ ಇಷ್ಟ ಆಗುವಂಥದ್ದು, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದಾ ಅಥವಾ ಸಂಜೆ ವಾಕಿಂಗ್ ಹೋಗೋದಾ, ಯಾವುದು ಅಂತ ಹೇಳಿ. ಎಲ್ಲರಿಗೂ ಅದರದೇ ಆದಂಥ ಒಂದು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಓಕೆ, ಈಗ ಅರ್ಲಿ ಮಾರ್ನಿಂಗ್ ಗ್ಯಾಂಗ್ ಬಗ್ಗೆ ಮಾತಾಡೋಣ. ಇವಾಗ ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದು ವಾಕಿಂಗ್ ಹೋದರೆ ಒಂಥರ ಫ್ರೆಶ್ ಮೈಂಡ್ ಇರುತ್ತೆ, ಫ್ರೆಶ್ ಡೇ ಅಂತ ಅಂದ್ಕೋಬಹುದು. ಬೆಳಗ್ಗೆನೆ ಎದ್ದು ವಾಕಿಂಗ್ ಹೋದರೆ ಒಂಥರ ಬ್ರೈನ್ ಒಂಥರ ಲಿಟ್ರಲಿ ರಿಬೂಟ್ ಆದಂಗೆ ಆಗುತ್ತೆ. ಮಾರ್ನಿಂಗ್ ಏರ್ ಅಂದರೆ ಬೆಳಗ್ಗಿನ ಒಂದು ಆಹ್ಲಾದಕರ ವಾತಾವರಣ ಇರೋದರಿಂದ ಒಂಥರ ಸೂಪರಾಗಿ ಪಾಸಿಟಿವ್ ಆಗಿ ಮೂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಫುಲ್ ಎನರ್ಜಿ ಫೀಲ್ ಆಗುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ, ನೀವು ಸಂದೇಶವನ್ನು ಕಳಿಸ್ಬೋದು. ಮಾರ್ನಿಂಗ್ ವಾಕಿಂಗ್ ಬೆಟರಾ, ಈವ್ನಿಂಗ್ ನೀವು ಆರಾಮಾಗಿ ವಾಕ್ ಹೋಗೋದು ಬೆಟರಾ, ಅದನ್ನು ನೀವು ಸಂದೇಶವನ್ನು ಕಳಿಸ್ಬೋದು. ಈ ಇಳಿ ಸಂಜೆಯ ತಂಪಿನ ವಾತಾವರಣದಲ್ಲಿ ಎಲ್ಲರ ಮನಸ್ಸುಗಳನ್ನು ಮತ್ತಷ್ಟು ತಂಪಿನ ಜೊತೆಗೆ ಇಂಪಾದ ಸುಮಧುರ ಗೀತೆ ಕೇಳಿ ಮನಸ್ಸು ಮತ್ತು ಹೃದಯಗಳಿಗೆ ಮತ್ತಷ್ಟು ಪ್ರಶಾಂತ ವಾತಾವರಣ ಸೃಷ್ಟಿಸುವಲ್ಲಿ ಸಫಲವಾಗಿದೆ ಪ್ರಶಾಂತ್ ಅವರೇ. ಹಾಗೆ ಕಾರ್ಯಕ್ರಮನ ಕೇಳ್ತಾ ವಾಕ್ ಮಾಡ್ತಾ ಇದ್ದೀನಿ ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು ಉಮೇಶ್ ಅವರೇ. ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ವೆಂಕಟೇಶ್ ಅನಿಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ಒಳ್ಳೊಳ್ಳೆ ಗೀತೆಗಳು, ಫೇವ್ರೆಟ್ ಗೀತೆಗಳು ಕೂಡ ಅಂತ ಹೇಳಿ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಗೆ ಶ್ಯಾಮಲಾ ಅವರ ಸಂದೇಶ ಬಂದು ತಲುಪಿದೆ. ಎಫ್ ಎಂ ರೈನ್ಬೋದಲ್ಲಿ ಹಾಡುಗಳನ್ನು ಕೇಳ್ತಾ ಸಂಜೆ ಹೊತ್ತು ವಾಕ್ ಮಾಡೋದೇ ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೀರೇಶ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಅಂತ ಹೇಳಿ ನಿಮಗೂ ಕೂಡ ವೆರಿ ಗುಡ್ ಈವ್ನಿಂಗ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮತ್ತಿನ್ನೆರಡು ಗೀತೆಗಳನ್ನು ಕೇಳೋಣ ಬನ್ನಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಒಂದು ಗೀತೆ ನಿಮಗಾಗಿ ಕೇಳಿಸ್ತಾ ಇದ್ದೀನಿ. ಎಂಜಾಯ್ ಮಾಡಿ ಈ ಗೀತೆಯನ್ನು.

5:35 ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂದೇಶಗಳಿದೆ, ಬನ್ನಿ ನೋಡೋಣ. ಶುಭ ಸಂಜೆ ಪ್ರಶಾಂತ್, ನಮ್ಮ ಮೆಚ್ಚಿನ ಅಚ್ಚುಮೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋಗೆ ವೆರಿ ಗುಡ್ ಈವ್ನಿಂಗ್. ಜೊತೆಗೆ ವಾಕಿಂಗಲ್ಲೇ ಇದ್ದೀವಿ ನಾವು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ವೆರಿ ನೈಸ್. ಚಿತ್ರದುರ್ಗದಿಂದ ಪಂಡರಹಳ್ಳಿಯಿಂದ ರವಿ ಸ್ಟುಡಿಯೋ ಅವರು ಹೇಳ್ತೀರಿ, ಎಚ್ ಎಲ್ ಕೆ ರೋಡ್. ನಮಸ್ತೆ ಸರ್, ಒಳ್ಳೊಳ್ಳೆ ಗೀತೆಗಳು ನಿರೂಪಣೆ ಚೆನ್ನಾಗಿದೆ ಅಂತ ಅವರು ಸಂದೇಶವನ್ನು ಕಳಿಸ್ತಾರೆ, ಓ ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ವಾಕಿಂಗ್ ಈಸ್ ಆಲ್ವೇಸ್ ಬೆನಿಫಿಷಿಯಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾರ್ನಿಂಗ್ ವಾಕ್ ಮಾಡೋದು ಒಳ್ಳೆಯದು, ಮೈಂಡ್ ಫ್ರೆಶ್ ಆಗಿರುತ್ತೆ, ವಾಹನಗಳ ಸಂಚಾರ ಕೂಡ ತುಂಬ ಕಮ್ಮಿ ಇರುತ್ತೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಓಕೆ, ವೆರಿ ನೈಸ್. ಹಾವರ್ ಯು ಪ್ರಶಾಂತ್ ಅಂತ ರಾಣಿ ಹಳೆಬೀಡು ಅವರು ಹೇಳ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಟಾಪಿಕ್ ಚೆನ್ನಾಗಿದೆ, ಮಾರ್ನಿಂಗ್ ವಾಕ್ ಮಾಡೋದು ಒಳ್ಳೆಯದು, ನಾವು ಕೂಡ ಮಾರ್ನಿಂಗೇನೆ ವಾಕ್ ಮಾಡ್ತೀವಿ. ಎನಿವೇ, ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ನಾವು ಮುಂಚೆನೆ ಆಹ್ಲಾದಕರ ವಾತಾವರಣದಲ್ಲಿ ವಾಕಿಂಗ್ ಮಾಡಿದರೆ ದೇಹಕ್ಕೂ ಮನಸ್ಸಿಗೂ ಒಗ್ಗುವ ಚೈತನ್ಯ ಸ್ಫೂರ್ತಿಗೆ ಆರೋಗ್ಯದಾಯಕವಾಗಿರುತ್ತೆ. ಜೀವನೋತ್ಸಾಹ ದ್ವಿಗುಣಗೊಂಡು ರೋಗಗಳಿಂದ ದೂರವಿರಬಹುದು ಅಂತ ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಅವರು ಬೋಧನ ಹೊಸನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ, ಓ ವೆರಿ ನೈಸ್. ಹಾಗೆ ಮೂರ್ತಿ ಕಲ್ಲಹಳ್ಳಿ ಅವರು ಹೇಳ್ತಿದ್ದಾರೆ, ನಮಗೆ ವಾಕಿಂಗ್ ಬೆಳಗ್ಗೆ ಸಂಜೆ ಅಂತ ಇಲ್ಲ, ಬೆಳಗ್ಗೆ ಎದ್ದರೆ ಸಂಜೆವರೆಗೂ ತೋಟದ ಮನೆ ಅಂತ ತಿರುಗಾಡ್ತಾನೆ ಇರ್ತೀವಿ, ಅದೇ ನಮ್ಮ ವಾಕಿಂಗ್ ಅಂತ ಹೇಳ್ತಿದ್ದಾರೆ. ಓ ವೆರಿ ನೈಸ್, ವೆರಿ ನೈಸ್, ಖುಷಿ ಆಗುತ್ತೆ ಬಿಡಿ. ಪ್ರಶಾಂತ್ ವೆಲ್ಕಮ್, ಬಿಸಿ ಬಿಸಿ ಟೀ ತೊಗೊಳ್ಳಿ, ರೆಡಿ ಇದೆ ಅಂತ ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಟೀ ಜೊತೆಗೆ ಥ್ಯಾಂಕ್ಸ್ ಎ ಲಾಟ್. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಹೇಳ್ತಿದ್ದಾರೆ, ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೀರೇಶ್ ಅವರು ವಿಜಯನಗರದಿಂದ ಹೇಳ್ತಿದ್ದಾರೆ, ವಾಕಿಂಗ್ ಈಸ್ ಆಲ್ವೇಸ್ ಬೆಟರ್, ಅದೇ ನನಗೆ ಖುಷಿ ಆಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ನಾವು ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ವಾಕಿಂಗ್ ಬೆಟರ್ ಅಂತ ಹೇಳ್ಬಿಟ್ಟು, ಜೊತೆಗೆ ನಾವು ಹೇಗೆ ಫ್ರೆಶ್ ಮೈಂಡ್ ಮತ್ತು ಫ್ರೆಶ್ ಡೇ ಅಂತ ಅಂದ್ಕೊಂಡು ಮಾರ್ನಿಂಗ್ ವಾಕಿಂಗ್ಗೆ, ಹಾಗೆ ಫ್ಯಾಟ್ ಬರ್ನಿಂಗ್ ಕೂಡ ತುಂಬ ಆಗುತ್ತೆ. ಫಿಟ್ನೆಸ್ ಟ್ರೈನರ್ಸ್ ಹೇಳೋ ಪ್ರಕಾರ ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗ್ ವಾಕ್ ಮಾಡಿದ್ರೆ ಕ್ಯಾಲರೀಸ್ ಕೂಡ ಬರ್ನ್ ಆಗುತ್ತಂತೆ, ಅದರ ಜೊತೆಗೆ ವೆಯ್ಟ್ ಲಾಸ್ ಆಗ್ಬೋದು, ಹೊಟ್ಟೆಯ ಒಂದು ಬೊಜ್ಜನ್ನು ಕೂಡ ಕರಗಿಸ್ತಾ ಹೋಗ್ಬೋದು, ಜೊತೆಗೆ ಮೆಟಬಾಲಿಸಮ್ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ವಿಟಮಿನ್ ಡಿ ಕೂಡ ನಮಗೆ ಸಿಗುತ್ತೆ, ಇದು ತುಂಬ ತುಂಬ ಕಮ್ಮಿ ಇದೆ ನಮ್ಮ ದೇಶದಲ್ಲಿ ಅಂತ ಬಹಳಷ್ಟು ವಿಜ್ಞಾನಿಗಳು ಕೂಡ ಹೇಳ್ತಿದ್ದಾರೆ, ರಿಸರ್ಚಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಸನ್ಲೈಟ್ ಅನ್ನೋದು ಒಂದು ಫ್ರೀ ಗಿಫ್ಟ್ ಅಂತಲೇ ಹೇಳ್ಬೋದು, ಬೆಳಗ್ಗೆ ವಾಕ್ ಮಾಡೋದ್ರಿಂದ ವಿಟಮಿನ್ ಡಿ ಕೊರತೆ ಕೂಡ ಸರಿದೂಗಿಸ್ಬೋದು, ಅಂದರೆ ಸ್ನಾಯುಗಳು ಮತ್ತು ಮೂಳೆಗಳು ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ, ಮತ್ತು ಇಮ್ಯುನಿಟಿನೂ ಜೊತೆಗೆ ಜಾಸ್ತಿ ಆಗುತ್ತೆ, ಪಾಸಿಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಇನ್ನಷ್ಟು ಬೆನಿಫಿಟ್ಸ್ ಇನ್ನೇನಿದೆ, ಮಾರ್ನಿಂಗಲ್ಲಿ ಆಗಲೇ ಅನಂತಮೂರ್ತಿ ಅವರು ಹೇಳಿದಾಗೆ ರಸ್ತೆಗಳು ಕೂಡ ಸೈಲೆಂಟ್ ಆಗಿರುತ್ತೆ, ಜೊತೆಗೆ ಫೋನ್ ನೋಟಿಫಿಕೇಷನ್ಸು ಕಮ್ಮಿ ಇರುತ್ತೆ, ಮೆಂಟಲಿ ಆರಾಮಾಗಿ ಕಾಮ್ ಆಗಿರ್ಬೋದು, ಆ್ಯಂಗ್ಸೈಟಿಯನ್ನು ಕಡಿಮೆ ಮಾಡುತ್ತೆ, ಒಂಥರ ಮೆಡಿಟೇಷನ್ ಫೀಲ್ ಇರೋ ಹಾಗೆ ಅನಿಸುತ್ತೆ, ದಿನ ಪೂರ್ತಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೆಳಗ್ಗೆ ಹೊತ್ತು ಎದ್ದು ವಾಕಿಂಗ್ ಹೋಗೋದ್ರಿಂದ ಇರೋವಂಥ ಒಂದು ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಸಂಜೆ ಹೊತ್ತು ವಾಕಿಂಗ್ ಹೋದರೆ ಬೆನಿಫಿಟ್ಸ್ ಇಲ್ವಾ ಅಂತ ಕೇಳ್ಬೇಡಿ, ಖಂಡಿತ ಖಂಡಿತ ಇದೆ, ತುಂಬ ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ, ಸಂದೇಶವನ್ನು ಕಳಿಸ್ಬೋದು 9408091013. ವಿಜಯಪುರದಿಂದ ವೆಂಕಟ ದೀಕ್ಷಾ ಬಳಮಟ್ಟಿ ಅವರು ಹೇಳ್ತಿದ್ದಾರೆ, ಸೂಪರ್ ಗುಡ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಸೊ ಇನ್ನಷ್ಟು ಒಳ್ಳೆ ಗೀತೆಗಳು ಕೇಳಿ ಎಂಜಾಯ್ ಮಾಡಿ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಕಂಠಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1 ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಳ ಮಾಡಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25%

0: ಇದರಿಂದ ಶೇಕಡಾ 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ ಆರ್ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ August 21, 22 and 23 ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರೋ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35.
3: ಆಕಾಶವಾಣಿ
4: ಸಮಯ ಆಗಿದೆ 6:22. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಂಸತ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ 6:50 to 7:35 ಸಂಸತ್ ಸುರಭಿಯಲ್ಲಿ ಒಳ್ಳೊಳ್ಳೆ ಮಾಹಿತಿ, ಮನೋರಂಜನೆ, ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳ್ತಾರೆ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಯಾವುದು ಅಂತ ಕೇಳ್ತಾ ಇದ್ದೀರಾ? ಕೇಳಿ, ಎಂಜಾಯ್ ಮಾಡಿ ಈ ಗೀತೆಯನ್ನು.

ಅಲ್ವಾ, ನೀನೇ ಇರುವಾಗ ನನಗೆ ಲೋಕಾಯಕ್ಕೆ ಉಣುವಂಥ ನೀನೆಂದು ನನ್ನ ಸ್ವಂತ ಅದ್ಭುತವಾಗಿರುವಂತಹ ಗೀತೆ, ಬಹಳಷ್ಟು ಜನರಿಗೆ ಇಷ್ಟ ಆಗುವಂತಹ ಗೀತೆ. ಇವತ್ತಿನ ನಾವು ಸಾಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬೇಕು. ನಾವು ಪ್ರಕೃತಿಯ ಪ್ರೀತಿ ಇದ್ದವರಿಗಾಗಿಯೇ ಇಂದಿನ ಕಾರ್ಯಕ್ರಮ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಗರಗಳ ಗದ್ದಲದ ನಡುವೆ ಮನಸ್ಸಿಗೆ ಶಾಂತಿ ಅಂತ ಕೊಡುವಂತಹ ಸ್ಥಳಗಳು ಬಹಳಷ್ಟಿದೆ. ಅದು ಭಾರತದಲ್ಲಿರುವಂತಹ ಸುಂದರ ಅದ್ಭುತ ಉದ್ಯಾನವನಗಳು. ಇವತ್ತು ನಾವು ನಮ್ಮ ದೇಶದಲ್ಲಿರುವಂತಹ ಪ್ರಸಿದ್ಧ 10 ಗಾರ್ಡನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅದರ ಇತಿಹಾಸ ಮತ್ತು ಅದರ ಪ್ರವಾಸೋದ್ಯಮದ ಮಾಹಿತಿ, ವಿಶೇಷತೆಗಳು ಎಲ್ಲವೂ ನಿಮಗಾಗಿ ಇವತ್ತಿನ ಈ ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ. ಮೊದಲನೇ ಸ್ಥಾನದಲ್ಲಿ ಯಾವತ್ತೂ ನಮ್ಮ ಕರ್ನಾಟಕ ಖಂಡಿತ ಬಿಟ್ಕೊಡಲ್ಲ. ಕರ್ನಾಟಕದ ಮೈಸೂರು ಹತ್ತಿರ ಇರುವಂತಹ ಬೃಂದಾವನ್ ಗಾರ್ಡನ್ಸ್, ಇದು ನಮ್ಮ ಮೈಸೂರು ಹತ್ತಿರ ಇರುವಂತಹ ಜಾಗ. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಪಕ್ಕದಲ್ಲಿರುವ ಬೃಂದಾವನ್ ಗಾರ್ಡನ್ ಕರ್ನಾಟಕದ ಹೆಮ್ಮೆ ಕೂಡ ಹೌದು. 1927 ನಿರ್ಮಾಣವಾದ ಈ ಉದ್ಯಾನವನ ಸುಮಾರು 60 ಎಕರೆ ಪ್ರದೇಶದಲ್ಲಿದೆ. ಇದರ ಮುಖ್ಯ ಆಕರ್ಷಣೆಗಳೇನಪ್ಪ ಅಂತಂದರೆ, ಇಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ, ನೋಡೋದಕ್ಕೆ ಕಣ್ಣಿಗೆ ಅದ್ಭುತ ಅಂತಲೇ ಹೇಳ್ಬೋದು. ಮ್ಯೂಸಿಕಲ್ ಫೌಂಟೇನ್ ಶೋ ಇರುತ್ತೆ, ಜೊತೆಗೆ ಟೆರೆಸ್ ಗಾರ್ಡನ್ ಡಿಸೈನ್ ಕೂಡ ಅಲ್ಲಿ ನಾವು ನೋಡಬಹುದು. ಬಣ್ಣ ಬಣ್ಣದ ಹೂವಿನ ಅಲಂಕಾರ ನೋಡಬಹುದು. ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಜನ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಮೈಸೂರು ಪ್ರವಾಸ

ಭಾರತದ ಪ್ರಮುಖ ಭಾಗವೇ ಈ ಒಂದು ಉದ್ಯಾನವನ ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ತುಂಬ ಮೂವಿ ಮತ್ತು ತುಂಬ ಸಾಂಗ್ಸ್ ಎಲ್ಲ ಇಲ್ಲಿ ಶೂಟಿಂಗ್ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಇನ್ಯಾವ್ಯಾವುದಿದೆ ಈ ಒಂದು 10 ಗಾರ್ಡನ್ಸ್ ಆಫ್ ಇಂಡಿಯಾದಲ್ಲಿ, ಖಂಡಿತ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತೊಂದು ಗೀತೆ ಎಂಜಾಯ್ ಮಾಡಿ ಕುನಾಲ್ ಗಂಜಾವಲ ಅವರ ಧ್ವನಿಯಲ್ಲಿ.

ನಾವಿವತ್ತು ಮಾತಾಡ್ತಾ ಇದ್ದೀವಿ ಭಾರತದಲ್ಲಿರುವ ಉದ್ಯಾನಗಳ ಬಗ್ಗೆ. ಇಲ್ಲಿ ಬಹಳಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ, ಸುಂದರವಾದ ಗೀತೆಗಳ ಜೊತೆಗೆ ಸುಂದರವಾದ ಮಾಹಿತಿ ಅಂತ ಕೂಡ ಬಹಳ ಜನ ಹೇಳ್ತೀರಾ. ಖಂಡಿತ SMS-ನ ತಗೊಳ್ಳೋಣ. ಅದಕ್ಕಿಂತ ಮೊದಲು ಮತ್ತೊಂದು ಗಾರ್ಡನ್, ಮೊದಲನೇದಾಗಿ ನಾವು ಮಾತಾಡಿದ್ವಿ ಬೃಂದಾವನ್ ಗಾರ್ಡನ್ಸ್ ಮೈಸೂರು. ಜೊತೆಗೆ ಇವಾಗ ಹಾಗೆ ಅಲ್ಲಿಂದ ಸೀದಾ ನಾವು ಹೋಗ್ತಿರೋದು ಯಾವುದಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಶ್ರೀನಗರಕ್ಕೆ. ಇದು ಶ್ರೀನಗರ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಯಾವುದು ಅಂತಂದರೆ ಟ್ಯೂಲಿಪ್ ಗಾರ್ಡನ್. ಇದು ಏಷ್ಯಾದ ಅತಿ ದೊಡ್ಡ ಟ್ಯೂಲಿಪ್ ಗಾರ್ಡನ್ ಅಂತಲೇ ಪ್ರಸಿದ್ಧ ಆಗಿದೆ. ಜಬರ್ವಾನ್ ಪರ್ವತ ಶ್ರೇಣಿಯ ನಡುವೆ ಈ ಒಂದು ಉದ್ಯಾನವನ ಅದ್ಭುತ ಅದ್ಭುತ ದೃಶ್ಯ ನೀಡುತ್ತೆ. ಅದರಲ್ಲೂ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಲಕ್ಷಾಂತರ ಟ್ಯೂಲಿಪ್ ಹೂಗಳು ಇಲ್ಲಿ ಅರಳುತ್ತೆ. ಅದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹೋಗೋರೆಲ್ಲರೂ ಈ ಜಾಗಕ್ಕೆ ಹೋಗಿ ಹೋಗ್ತಾರೆ. ಇದೊಂದು ದೊಡ್ಡ ಒಂದು ಅಟ್ರಾಕ್ಷನ್ ಕೂಡ ಹೌದು. ಇಲ್ಲಿ ಸುಮಾರು 60 ಹೆಚ್ಚು ಜಾತಿಯ ಟ್ಯೂಲಿಪ್ಗಳು ಇಲ್ಲಿ ಬೆಳೆಯಲಾಗುತ್ತೆ. ಸೊ ಇದೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಟ್ಲಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಜೊತೆಗೆ ಶುಭಾಶಯಗಳು, ಸುಮಧುರ ಮಾಹಿತಿ, ಹಾಡುಗಳು ಅದ್ಭುತವಾಗಿದೆ ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರದಿಂದ ಪದ್ಮ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಜೊತೆಯಲ್ಲಿ ಭಾರತದ ಉದ್ಯಾನಗಳ ವರ್ಣನೆ, ಮಹತ್ವ ಮತ್ತು ಸಚ್ಚಾರಿತ್ರ ಗ್ರಹಣ ವಿಚಾರಗಳಿಂದ ಕಂಗೊಳಿಸಿದ ದೇಶದ ಟಾಪ್ 10 ಉದ್ಯಾನಗಳ ಪರಿಚಯ, ಕೌತುಕಮಯ ವಿಚಾರಗಳ ಆಗರವಾಗಿದೆ ಅಂತ ಭೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ, ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಓ ಗುಣವಂತ ಹಾಡು ತುಂಬ ಇಷ್ಟ ಆಯಿತು ಪ್ರಶಾಂತ್ ಅವರೇ. ಜೊತೆಗೆ ಐಶ್ವರ್ಯ ಹಾಡು ಕೂಡ ಇಷ್ಟ ಆಯಿತು. ಶುಭ ಸಂಜೆ ಹಾಡುಗಳು, ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂತ ಅವರು ಸಂದೇಶವನ್ನು ಕಳಿಸಿದರೆ, ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ಅಮೃತ ರಮೇಶ್ ಅವರು ಹಾಡುಗಳಂತೂ ಎಕ್ಸಲೆಂಟ್, ಹಾಗೆ ವಾಕಿಂಗ್ ಆಯಿತು, ಇವಾಗ ಗಾರ್ಡನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಅಮೃತ ರಮೇಶ್ ಅವರು ಸಾಲುಮರದ ತಿಮ್ಮಕ್ಕ ಪಾರ್ಕ್ ಯಲಹಂಕದಲ್ಲಿದೆ ಪ್ರಶಾಂತ್ ಅವರೇ ಅಂತ ಅನುಷಾ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ. ಸೊ ಇನ್ನಷ್ಟು ಮಾಹಿತಿ ನಿಮ್ಮೆಲ್ಲರಿಗಾಗಿ ಮೂಡಿ ಬರುತ್ತೆ. ಭಾರತದಲ್ಲಿರುವ ಟಾಪ್ 10 ಉದ್ಯಾನಗಳ ಬಗ್ಗೆ ಮಾಹಿತಿ ನಿಮಗೆ ಇರುತ್ತೆ. ಇನ್ಯಾವುದಿದೆ, ಇನ್ಯಾವ್ಯಾವ ಗಾರ್ಡನ್ ಇದೆ ನಾವು ನೋಡ್ತಾ ಹೋಗೋಣ. ಮುಂದಿನ ಗೀತೆಯನ್ನು ಹಾಗೆ ಕೇಳ್ಕೊಂಡು ಬನ್ನಿ, ಕೇಳಿ ಎಂಜಾಯ್ ಮಾಡಿ ಈ ಗೀತೆಯನ್ನು.

ಅಭಯ್ ಚಿತ್ರದ ಒಂದು ಒಳ್ಳೆ ಗೀತೆ ಸುನಿತಾ ಗೋಪರಾಜ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿದ್ರಿ. ಹಾಗೆ ನಾವು ಭಾರತದ 10 ಪ್ರಮುಖ ಉದ್ಯಾನಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 3 ಸ್ಥಾನದಲ್ಲಿ ಬೆಂಗಳೂರಿನ ನಮ್ಮ ಹೆಮ್ಮೆಯ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಕೂಡ ಇದೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆರಂಭವಾದ ಈ ಲಾಲ್ಬಾಗ್ ಬೆಂಗಳೂರಿನ ಒಂದು ಐತಿಹಾಸಿಕ ಉದ್ಯಾನ ಅಂತಲೇ ಹೇಳಬಹುದು ಸ್ನೇಹಿತರೆ. ಇದರಲ್ಲಿರುವಂತಹ ಗ್ಲಾಸ್ ಹೌಸ್ ಜೊತೆಗೆ ವರ್ಷದಲ್ಲಿ 2 ಸರಿ ನಡೆಯುವಂತಹ ಫ್ಲವರ್ ಶೋ ತುಂಬ ತುಂಬ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಜೊತೆಗೆ ಟ್ರಾಪಿಕಲ್ ಪ್ಲಾಂಟ್ಸ್ ಕೂಡ ನಾವಿಲ್ಲಿ ನೋಡಬಹುದು. ತುಂಬ ಅಪರೂಪದ ಟ್ರಾಪಿಕಲ್ ಪ್ಲಾಂಟ್ಸ್ನ ನಾವಿಲ್ಲಿ ನೋಡಬಹುದು. ಅದರಲ್ಲೂ ವಿದ್ಯಾರ್ಥಿಗಳು, ಪ್ರಕೃತಿ ಪ್ರೇಮಿಗಳು ಮತ್ತು ವಿದೇಶಿ ಪ್ರವಾಸಿಗರಿಗೆ ಒಂದು ಪ್ರಮುಖವಾಗಿರುವಂತಹ ತಾಣ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಬೆಳಗ್ಗೆ ಸಂಜೆ ಇಲ್ಲಿ ವಾಕಿಂಗ್ ಹೋಗೋರು ಕೂಡ ನಾವು ನೋಡಬಹುದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿರುವಂತಹ ಕೆಲವು ಮರಗಳು ಸುಮಾರು 200 ವರ್ಷಕ್ಕಿಂತ ಹಳೆಯದಾಗಿರುವಂಥ ಮರಗಳನ್ನು ನಾವು ನೋಡಬಹುದು. ಜೊತೆಗೆ ಹಾಗೆ 4 ಸ್ಥಾನದಲ್ಲಿ ಜಮ್ಮು ಕಾಶ್ಮೀರ ಶ್ರೀನಗರದ ಮುಘಲ್ ಗಾರ್ಡನ್ಸ್ ಕೂಡ ಇದೇ ಸ್ಥಾನ ಪಡ್ಕೊಂಡಿದೆ. ಮೊಘಲ್ ಸಾಮ್ರಾಜ್ಯದ ಸೌಂದರ್ಯ ಮತ್ತು ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ನಿಶಾದ್ ಭಾಗ್, ಚಶ್ಮೆ ಶಾಹಿ ಅಥವಾ ಶಾಲಿಮಾರ್ ಭಾಗ್ ಇವೆಲ್ಲ ಈ ಒಂದು ಮೊಘಲ್ ಗಾರ್ಡನ್ಸ್ನ ಒಂದು ಪ್ರಮುಖ ಆಕರ್ಷಣೆಗಳು. ಇಲ್ಲಿರುವಂತಹ ಸಣ್ಣ ಜಲಪಾತ, ಕಾರಂಜಿ ಮತ್ತು ವಿನ್ಯಾಸಗಳು ನೋಡೋದಕ್ಕೆ ಖುಷಿಯನ್ನು ಕೊಡುತ್ತೆ. ಕಾಶ್ಮೀರ ಪ್ರವಾಸೋದ್ಯಮದ ಹೃದಯ ಅಂತಲೇ ಇದನ್ನು ಕರೀತಾರೆ ಮೊಘಲ್ ಗಾರ್ಡನ್ಸ್ನ. ಮತ್ತು ಇನ್ಯಾವ್ಯಾವುದಿದೆ ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸರ್, ಸ್ನ್ಯಾಕ್ಸ್ಗೆ ಶೆಜ್ವಾನ್ ನೂಡಲ್ಸ್ ರೆಡಿ ಇದೆ, ಅಸೈನ್ಮೆಂಟ್ ಮಾಡ್ತಾ ಹಾಗೆ ರೇಡಿಯೋ ಕೇಳ್ತಾ ಇದ್ದೀನಿ, ಮಲ್ಟಿಟಾಸ್ಕಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ತೋಳಿ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓ ಓ, ಹುಣ್ಣಿಮೆನೂ ಅಲ್ಲ, ಅಮಾವಾಸ್ಯನೂ ಇಲ್ಲ, ಇದು ಆದರೂ ಹಾಜರಿಗೆ ಥ್ಯಾಂಕ್ ಯು. ಗಾರ್ಡನ್ ಪರಿಚಯ ಓಕೆ, ಆದರೆ ಅದರದ್ದೇ ಹಾಡು ಇದೆ, ಮೈಸೂರಲ್ಲಿ, ಕಾಶ್ಮೀರಲ್ಲಿ, ಎಲ್ಲ ಕಡೆ ನಮ್ಮ ಕನ್ನಡದ ಕಂಪು ಉಂಟು ಅಂತ ಗೌರಿಯವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಕಬನ್ ಪಾರ್ಕಲ್ಲಿ ನಲ್ವಡಿ ಕೃಷ್ಣರಾಜ ಉದ್ಯಾನವನ ಅದು ಕೂಡ ಇದೆ ಅಲ್ವಾ ಅಂತ ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಎಸ್, ಡೆಫಿನೆಟ್ಲಿ. ಸೊ ಇನ್ನಷ್ಟು ನಾವು ತಿಳ್ಕೊಳ್ತಾ ಹೋಗೋಣ. ಈಗ 4 ಪ್ರಮುಖವಾಗಿರುವಂಥ ಗಾರ್ಡನ್ ಬಗ್ಗೆ ಮಾತಾಡಿದ್ವಿ, ಮತ್ತಿನ್ನೆಲ್ಲೆಲ್ಲಿದೆ ಖಂಡಿತ ಹೋಗೋಣ. ಕೇಳಿ ಮತ್ತಿನ್ನೊಂದು ಗೀತೆ, ಹರಿಹರನ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ.

ನೀವು ಹೋಗ್ಲೇಬೇಕಾಗಿರುವಂತಹ ಮತ್ತೊಂದು ಜಾಗ, ಮತ್ತೊಂದು ಗಾರ್ಡನ್ ಯಾವುದಪ್ಪ ಅಂತಂದ್ರೆ ಚಂಡೀಗಢದಲ್ಲಿರುವಂತಹ ರಾಕ್ ಗಾರ್ಡನ್. ಸಾಮಾನ್ಯ ಉದ್ಯಾನ ಅಲ್ಲ ಇದು, ಅಂತ ಒಂಥರ ಹೇಳಬೇಕು ಅಂತಂದ್ರೆ ರೀಸೈಕಲ್ ಆಗಿರುವಂತಹ ಮೆಟೀರಿಯಲ್ಸ್ ಇಂದ ಮಾಡಿರುವಂತಹ ಉದ್ಯಾನ, ಕಸದ ವಸ್ತುಗಳಿಂದ ನಿರ್ಮಿಸಿದ ಕಲಾ ಲೋಕ ಅಂತಾನೆ ಹೇಳ್ಬೋದು. ಬ್ರೋಕನ್ ಗ್ಲಾಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಅಲ್ಲಿಂದ ಮಾಡಿರುವಂತಹ ಸ್ಕಲ್ಪ್ಚರ್ಸ್ನ ನೋಡೋದಕ್ಕೆ ತುಂಬ ತುಂಬ ಅದ್ಭುತವಾಗಿರುವಂತಹ ಜಾಗ. ನೇಕ್ಚಂದ್ ಅಂತ ಅನ್ನೋ ಒಬ್ಬರು ಕಲಾವಿದರು ಈ ಗಾರ್ಡನ್ ನಿರ್ಮಿಸಿದ್ದಾರೆ. ಚಂಡೀಗಢದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣದಲ್ಲಿ ಇದು ಒಂದಾಗಿದೆ. ತುಂಬ ತುಂಬ ತುಂಬ ಚೆನ್ನಾಗಿರುವಂತಹ ಜಾಗ, ಮಕ್ಕಳಂತೂ ತುಂಬ ಎಂಜಾಯ್ ಮಾಡುವಂತಹ ಜಾಗ ಇದಾಗಿದೆ, ರಾಕ್ ಗಾರ್ಡನ್, ಚಂಡೀಗಢದ ರಾಕ್ ಗಾರ್ಡನ್. ಜೊತೆಗೆ ಹಾಗೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಆಚಾರ್ಯ ಜಗದೀಶ್ ಚಂದ್ರಬೋಸ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಕೂಡ ತುಂಬ ಅತ್ಯಂತ ಹಳೆಯ ಬೊಟಾನಿಕಲ್ ಗಾರ್ಡನ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಮುಖ್ಯ ಆಕರ್ಷಣೆ ಅಂತ ಅಂದರೆ ಇಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಅಂತ ಆದ ತಕ್ಷಣ ಇಲ್ಲಿ ಇರುವಂತಹ ಗ್ರೇಟ್ ಬ್ಯಾನಿಯನ್ ಟ್ರೀ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಈ ಮರ ಒಂದು ಕಾಡಿನಂತೆ ಕಾಣುತ್ತೆ, ಆದರೆ ಅದು ಇರೋದು ಒಂದೇ ಒಂದು ಮರ. ಸಸ್ಯ

ಸಸ್ಯಶಾಸ್ತ್ರದ ಅಧ್ಯಯನಕ್ಕೆ ಮತ್ತು ಸಂಶೋಧನೆಗೆ ಇದು ತುಂಬ ತುಂಬ ಪ್ರಸಿದ್ಧವಾಗಿರುವಂತಹ ಜಾಗ ಇದಾಗಿದೆ. ಸೊ ಇನ್ಯಾವುದ್ಯಾವುದಿದೆ ಜಾಗಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಮಾತು ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಭಾಗ್ಯಶ್ರೀಯವರ ಸಂದೇಶ ಬಂದಿದ್ದರೆ ಯಾರಿಟ್ಟರು ಚಿಕ್ಕಿ ಹಾಡು ಕೇಳಿದಾಗೆಲ್ಲ ನನಗೆ ತುಂಬ ಖುಷಿಯಾಗುತ್ತೆ. ಕೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಕಣ್ಣಲ್ಲೂ ಕಂಡಲ್ಲೂ ಮನದಲ್ಲೂ ಟೋಟಲಿ ಎಲ್ಲ ಕಡೆ ಒಳ್ಳೊಳ್ಳೆ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ಇಂಥ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಯಾರು ಯಾರು ಯಾರು ಯಾರು? ಓಕೆ, ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಿಗೆ. ಸೊ ಮತ್ತಿನ್ನೊಂದು ಗೀತೆಯನ್ನು ಕೇಳ್ಬೋದಲ್ಲ, ಕೇಳಿ. ಈ ಗೀತೆ ಕುಣಾಲ್ ಗಂಜಾವಲ ಅವರ ಧ್ವನಿಯಲ್ಲಿ ಚಲುವಿನ ಚಿತ್ತಾರ ಚಿತ್ರದ ಗೀತೆ ನಿಮಗಾಗಿ.

ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡು ತಂದಿದ್ದೀರಾ ಅಂತ ಶ್ಯಾಮಲಾ ಅವರ ಸಂದೇಶ ಬಂದು ತಲುಪಿದರೆ, ಮತ್ತೆ ಚಿತ್ರದುರ್ಗದ ಹತ್ತಿರ ಇರುವಂತಹ ಮುರುಘಮಠ ಹತ್ತಿರ ಒಂದು ಗಾರ್ಡನ್ ಇದೆ, ಅದು ತುಂಬ ದೊಡ್ಡದು ಮತ್ತು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಎಲ್ಲ ಪ್ರಾಣಿ ಪಕ್ಷಿಗಳ ಸ್ಕಲ್ಪ್ಚರ್ಸ್ ಕೂಡ ಅಲ್ಲಿ ನೋಡಬಹುದು ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ನಾಗೇಂದ್ರ ಅವರು ತಾವರ ಕಡೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ವಿವಿಧ ಗಾರ್ಡನ್ಗಳ ಪರಿಚಯ ತುಂಬ ತುಂಬ ಇಷ್ಟ ಆಗ್ತಾ ಇದೆ, ಪ್ರೋಗ್ರಾಮ್ ಮುಗಿಸಿ ಗಾರ್ಡನ್ ಲೋಕಕ್ಕೆ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿದ್ದು ಖುಷಿಯಾಯಿತು ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಗೂ ಅಷ್ಟೇ, ನಿಮ್ಮ ವಾಯ್ಸ್ ಕೇಳಿದ ಮೇಲೆ ಮೆಸೇಜ್ ಮಾಡದೆ ಇರಲು ಸಾಧ್ಯವೇ ಇಲ್ಲ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಓ ರಾಣಿ ಹಳೆಬೀಡು ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮದಲ್ಲಿ ಮಾಹಿತಿ ಗೀತೆಗಳು ಎಲ್ಲ ಇಷ್ಟ ಆಗ್ತಾ ಇದೆ ಪ್ರಶಾಂತ್ ಅಂತ. ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ. ಪ್ರೀತಿಯ ಧನ್ಯವಾದಗಳು. ಇವಾಗ ನಡೆಸಿಕೊಡ್ತಿರುವಂತಹ ಕಾರ್ಯಕ್ರಮಗಳ ಇಂದಿನ ವಿಷಯ ಮಾಹಿತಿ ಸುಮಧುರ ಗೀತೆಗಳು ನೈಜ ನಿರೂಪಣೆ ಕಣ್ಣೆದುರಿಗೆ ಒಂದು ಸುಂದರ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಂತ ಉಮೇಶ್ ಅವರ ಸಂದೇಶ ಬಂದಿದೆ. ಓ ವೆರಿ ನೈಸ್. ಪ್ರೀತಿಯ ಧನ್ಯವಾದಗಳು ನಿಮ್ಮ ಎಲ್ಲ ಈ ಒಂದು ಪ್ರೀತಿಯ ಸಂದೇಶಕ್ಕೆ. ನಾವು ಇಲ್ಲಿವರೆಗೂ ಹೋಗಿ ಬಂದ್ವಿ ಆಗಲೇ ಪಶ್ಚಿಮ ಬಂಗಾಳದಲ್ಲಿರುವಂತಹ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ಗೆ ಹೋಗಿದ್ವಿ, ಹಾಗೆ ಮುಂಬೈಯಲ್ಲಿರುವಂತಹ ಹ್ಯಾಂಗಿಂಗ್ ಗಾರ್ಡನ್ಸ್ ಮರೆಯೋಕ್ಕೆ ಸಾಧ್ಯನಾ. ಮುಂಬೈನ ಮಲ್ಬಾರ್ ಹಿಲ್ ಪ್ರದೇಶದಲ್ಲಿರುವಂತಹ ಒಂದು ಸುಂದರ ಉದ್ಯಾನ ಇದಾಗಿದೆ. ನಗರದ ನಡುವೆ ಹಸಿರು ವಿಶ್ರಾಂತಿ ತಾಣ ಕೂಡ ಹೌದು. ಪ್ರಾಣಿಗಳ ಆಕಾರದ ಹಸಿರು ಗಿಡಗಳ ವಿನ್ಯಾಸ ಇಲ್ಲಿ ನೋಡಿದ್ರೆ ಸಂಜೆ ವೇಳೆಯಲ್ಲಿ ಪ್ರವಾಸಿಗರ ನೆಚ್ಚಿನ ಸ್ಥಳ ಕೂಡ ಹೌದು. ಹಾಗೆ ಊಟಿಗೆ ಹೋಗೋರಂತೂ ಮಿಸ್ ಮಾಡದೇ ಇರುವಂಥ ಜಾಗ ಯಾವುದಪ್ಪ ಅಂತಂದರೆ ಬೊಟಾನಿಕಲ್ ಗಾರ್ಡನ್, ಸರ್ಕಾರಿ ಬೊಟಾನಿಕಲ್ ಗಾರ್ಡನ್. ನೀಲಗಿರಿ ಪರ್ವತಗಳ ನಡುವೆ ಇರುವ ಈ ಒಂದು ಉದ್ಯಾನ ಪ್ರಕೃತಿಯ ಸ್ವರ್ಗ ಅಂತಲೇ ಹೇಳ್ಬೋದು. ಅದ್ಭುತ ಅದ್ಭುತ ಅದ್ಭುತವಾಗಿರುವಂಥ ಜಾಗ. ವಿಶಾಲ ಹೂವಿನ ತೋಟಗಳು ಮತ್ತು ಅಪರೂಪದ ಸಸ್ಯಗಳು ಇಲ್ಲಿ ನಾವು ನೋಡಬಹುದು. 20 ಮಿಲಿಯನ್ ವರ್ಷದ ಹಳೆಯ ಫಾಸಿಲ್ ಟ್ರೀ ಕೂಡ ಇಲ್ಲಿದೆ, ಜೊತೆಗೆ ಊಟಿ ಪ್ರವಾಸದ ಪ್ರಮುಖ ಆಕರ್ಷಣೆ ಕೂಡ ಹೌದು. ಹರಿಯಾಣದ ಚಂಡೀಗಢದಿಂದ ಮುಂದೆ ಹೋದರೆ ಹರಿಯಾಣದಲ್ಲಿ ಸಿಗುವಂಥ ಪಿಂಜೋರ್ ಗಾರ್ಡನ್ಸ್, ಎಸ್ ಇದು ಕೂಡ ಅದ್ಭುತವಾಗಿರುವಂತಹ ಜಾಗ. ಮೊಘಲ್ ಮತ್ತು ಪರ್ಷಿಯನ್ ಶೈಲಿಯ ಅದ್ಭುತ ಮಿಶ್ರಣ, ಟೆರೆಸ್ ಲೇಔಟ್ ಮತ್ತು ಕಾರಂಜಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇಲ್ಲಿನ ಹಬ್ಬಗಳು ಮತ್ತು ಸಾಂಸ್ಕೃತಿಕ ಉತ್ಸವಗಳು ಕೂಡ ನಡೆಯುತ್ತೆ. ಜೊತೆಗೆ ಚಂಡೀಗಢ ಮತ್ತು ಹರಿಯಾಣದ ಒಂದು ಪಾರಂಪರಿಕ ಉದ್ಯಾನ ಅಂತಲೇ ಹೇಳ್ಬೋದು. ಹಾಗೆ ನವದೆಹಲಿಯಲ್ಲಿರುವಂಥ ಅಮೃತ್ ಉದ್ಯಾನ, ಇದು ಮೊಘಲ್ ಗಾರ್ಡನ್ಸ್ ಅಂತಲೇ ಕರೆಯಲಾಗ್ತಾ ಇತ್ತು. ಇದು ರಾಷ್ಟ್ರಪತಿ ಭವನದ ಭಾಗವಾಗಿದೆ. ಇಲ್ಲಿ ಸಾವಿರಾರು ರೋಸ್ ತಿಗಳು ಮತ್ತು ವಿಶಿಷ್ಟ ವಿನ್ಯಾಸಗಳು ನಾವಿಲ್ಲಿ ನೋಡಬಹುದು. ಪ್ರತಿ ವರ್ಷ ಕೆಲವೇ ದಿನ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಇದು ಭಾರತದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಭಾರತದ ಉದ್ಯಾನಗಳಂದರೆ ಕೇವಲ ಹೂವಿನ ತೋಟಗಳಲ್ಲ, ಅದು ನಮ್ಮ ಒಂದು ಇತಿಹಾಸ ಇರಬಹುದು, ಸಂಸ್ಕೃತಿ ಇರಬಹುದು, ಪ್ರವಾಸೋದ್ಯಮ, ಪ್ರಕೃತಿಯ ಸೌಂದರ್ಯ, ಇದೆಲ್ಲನೂ ಒಂಥರ ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಬಿಂಬಿಸ್ತಾ ಹೋಗುತ್ತೆ. ನಾವು ಈ ಜಾಗಗಳಿಗೆ ಭೇಟಿ ಕೊಡಬೇಕು. ಅದರಲ್ಲಿ ಕೆಲವೊಂದು ಜಾಗಗಳನ್ನು ನಾನು ನೋಡಿದ್ದೀನಿ. ಪ್ರಕೃತಿಯ ಜೊತೆ ಕೆಲವು ಕ್ಷಣಗಳನ್ನು ನಾವು ಕಳೆಯೋದನ್ನು ಮರಿಬಾರದು. ಹಾಗೆ ಈ ಜಾಗಗಳಿಗೆ ಹೋದರೆ ನಾವು ಯಾವತ್ತೂ ಅದನ್ನು ನಾವು ಗಲೀಜು ಮಾಡುವಂತಹ ಪ್ರವೃತ್ತಿ ಖಂಡಿತ ಖಂಡಿತ ಬೆಳೆಸ್ಕೋಬಾರ್ದು ಅಂತ ಹೇಳ್ತಾ, ಆ ಒಂದು ಜಾಗದ ಮಹತ್ವವನ್ನು ಹಾಗೆ ಕಾಪಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಂದೇಶವನ್ನು ಕಳಿಸಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಈ ಗೀತೆ. ಮಂಜುಳ ಗುರುರಾಜ್ ಅವರ ಧ್ವನಿಯಲ್ಲಿ ನ್ಯಾರ ಮಗನು ಈ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಜನ್ಮದ ಜೋಡಿ ಚಿತ್ರದ ಗೀತೆಯೊಂದಿಗೆ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್: 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ: ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ

0: ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ

ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119-118 ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ 2ನೇ ಸ್ಥಾನಕ್ಕೇರಿದ್ದು ಅಗ್ರ 2 ತಂಡಗಳ ನಡುವಿನ ಅಂತರವು 8-5 ಕುಸಿದಿದೆ. ಕಳೆದ ವಾರವಷ್ಟೇ T20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ 3ನೇ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸಮಯವಾಗಿದೆ 7:46:10. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ. ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನು ಹಾಜರಾಗಿದ್ದೀನಿ, ನಿಮಗೆಳೆಯ ಪ್ರಶಾಂತ್. ಸಮಯ 7:45 ಆಗ್ತಿದ್ದಾಗೆ ಗೊತ್ತಾಗುತ್ತೆ, ಈ ಒಂದು ಗಂಟೆಯ ಸಮಯದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ, ನಾವು ಹಾಡ್ತಾ ಹೋಗ್ತೀವಿ ಒಂದು ಆಲಾಪವನ್ನು. ಅದೇ ಒಲವಿನ ಆಲಾಪ. ಈ ಒಂದು ಒಲವಿನ ಆಲಾಪದಲ್ಲಿ ನಾವು ಯಾವಾಗಲೂ ಪ್ರೀತಿಯ ಮಾತುಗಳನ್ನು ಮಾತಾಡ್ತಾ ಹೋಗ್ತೀವಿ, ಮನಸ್ಸಿನ ಮಾತುಗಳನ್ನು ಮಾತಾಡ್ತಾ ಹೋಗ್ತೀವಿ. ಪ್ರೀತಿ ಅನ್ನೋ ಒಂದು ಪದವೇ ಸಾಕು ಭಾವನೆಗಳು ತುಂಬಿ ಬರೋದಕ್ಕೆ. ಕೆಲವೊಮ್ಮೆ ನಗು, ಕೆಲವೊಮ್ಮೆ ಕಣ್ಣೀರು, ಕೆಲವೊಮ್ಮೆ ಕಾಯುವಿಕೆ. ಆದರೆ ಇದೆಲ್ಲದಕ್ಕಿಂತ ಪ್ರೀತಿಯನ್ನು ಉಳಿಸೋದು ಒಂದೇ ಒಂದು ಶಕ್ತಿ. ಆ ಶಕ್ತಿ ಯಾವುದು ಗೊತ್ತಾ? ಅದೇ ನಂಬಿಕೆ. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಪ್ರೀತಿಯಲ್ಲಿ ನಂಬಿಕೆ. ಹಾಗಾದರೆ ಮನಸ್ಸಿಗೆ ತಾಕುವ ಕೆಲವು ಮಾತುಗಳ ಜೊತೆಗೆ ಈ ಪ್ರೀತಿಯ ಪಯಣ ಶುರು ಮಾಡೋಣ.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮಾತಾಡ್ತಾ ನಮಗೆ ಅನಿಸಿದ್ದೇನಪ್ಪ ಅಂತಂದರೆ, ಇವತ್ತು ನಾವು ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರೀತಿಯಲ್ಲಿ ಪ್ರತಿ ಮೆಸೇಜ್ಗೆ ಇಮಿಡಿಯೇಟ್ ರಿಪ್ಲೈ ಬರಲೇಬೇಕು ಅಂತ ಇಲ್ಲ, ಪ್ರತಿ ಕಾಲ್ ಅಟೆಂಡ್ ಆಗಲೇಬೇಕು ಅಂತ ಇಲ್ಲ. ಯಾಕೆಂದರೆ ಜೀವನ ಎಲ್ಲರಿಗೂ ಬ್ಯುಸಿ ಆಗಿರಬಹುದು, ಆದರೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇದ್ದರೆ ಅವರು ನನ್ನನ್ನು ಇಗ್ನೋರ್ ಮಾಡ್ತಿಲ್ಲ ಅನ್ನುವಂಥ ಒಂದು ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ನಿಜವಾದ ಪ್ರೀತಿ ಅಂತಂದರೆ ರಿಪ್ಲೈ ಸ್ಪೀಡ್ ನೋಡಿ ಅಳೆಯೋದಲ್ಲ, ಹಾರ್ಟ್

ಕೇಳ್ತಾ ಇದ್ದೀರ ಕಾರ್ಯಕ್ರಮ ಒಲವಿನ ಆಲಾಪ. ಸುಮಧುರ ಗೀತೆಗಳು, ಪ್ರೀತಿಯ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರವನ್ನು. ಇವತ್ತಿನ ಈ ಒಂದು ರಿಲೇಷನ್ಶಿಪ್ಗಳಲ್ಲಿ ತುಂಬ ಕಾಮನ್ ಆಗಿರುವಂತಹ ಪದ

ಅಂತಂದರೆ ಪಾಸ್ವರ್ಡ್. ಪಾಸ್ವರ್ಡ್ ಸಮಸ್ಯೆ ತುಂಬ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಆದರೆ ಸತ್ಯವಾದ ಪ್ರೀತಿ, ಸತ್ಯವಾದ ಪ್ರೀತಿಯಲ್ಲಿ ಫೋನ್ ಚೆಕ್ ಮಾಡೋದಿಲ್ಲ, ಮನಸ್ಸಿನ ಸತ್ಯ ಚೆಕ್ ಮಾಡಬೇಕಾಗತ್ತೆ. ಯಾಕೆಂದರೆ ಟ್ರಸ್ಟ್ ಇದ್ದ ಜಾಗದಲ್ಲಿ, ನಂಬಿಕೆ ಇದ್ದ ಜಾಗದಲ್ಲಿ ಇನ್ವೆಸ್ಟಿಗೇಷನ್ಗೆ ಖಂಡಿತ ಖಂಡಿತ ಜಾಗ ಇರೋದಿಲ್ಲ. ಎಕ್ಸ್ಪ್ಲನೇಷನ್ ಕೇಳದ ಪ್ರೀತಿಯೇ ನಿಜವಾದ ಪ್ರೀತಿ ಅಂತ ಅನಿಸತ್ತೆ. ಹಾಗಾಗಿ ಎಲ್ಲರಿಗೂ ಅವರದ್ದೇ ಆದಂತಹ ಸ್ಪೇಸ್ ಇರುತ್ತೆ, ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಜೀವನ ಇರುತ್ತೆ. ಪ್ರೀತಿ ಅಂತಂದರೆ ಪೊಸೆಸಿವ್ನೆಸ್ ಅನ್ನೋದಕ್ಕಿಂತ ಪ್ರೀತಿ ಅಂತಂದರೆ ಪ್ರತಿಯೊಬ್ಬರ ಒಂದು ಸ್ವಾತಂತ್ರ್ಯದಲ್ಲಿ ವಿಹರಿಸೋದೇ ಒಂದು ಪ್ರೀತಿ ಅಂತ ಅನಿಸತ್ತೆ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ, FM ರೈನ್ಬೋ ಒಲವಿನ ಆಲಾಪದಲ್ಲಿ.

ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಒಳ್ಳೆ ಗೀತೆಗಳ ಜೊತೆಯಲ್ಲಿ ಹಾಗೆ ನಮ್ಮ ಪಯಣ ಸಾಗ್ತಾ ಇದೆ. ನಾವಿವಾಗ ಮಾತಾಡಿದ್ವಿ ಏನಪ್ಪ ಅಂತಂದರೆ ಪೊಸೆಸಿವ್ನೆಸ್ ಇರಬಾರ್ದು ಅಂತ. ಹಾಗೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋದರೆ ಈ ಒಂದು ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರದಲ್ಲಿ ಕೆಲವರು ಕೇಳ್ತಾರೆ, ಎಲ್ಲಿದೆಯಾ, ಯಾರ ಜೊತೆ ಇದೆಯಾ, ಎಷ್ಟೊತ್ತಿಗೆ ಬರ್ತೀಯಾ, ಫ್ರೆಂಡ್ಸ್ ಜೊತೆ ಇದೆಯಾ, ಎಷ್ಟೊತ್ತಾಗತ್ತೆ, ಆಫೀಸಲ್ಲೇ ಇದೆಯಾ, ನಿಜ ಹೇಳು, ಇದೆಲ್ಲ ಮಾತು ಬರುತ್ತೆ. ಆದರೆ ನಿಜವಾಗಿ ಪ್ರೀತಿಸುವರು ಕೇಳೋರು ಏನಂತ ಕೇಳ್ತಾರೆ ಗೊತ್ತಾ? ಹುಷಾರಾಗಿರು, ಬೇಗ ಬಾ, ಊಟ ಮಾಡಿದ್ಯಾ, ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ಹೋಗ್ತಾರೆ. ಯಾಕಂದರೆ ಪೊಸೆಸಿವ್ನೆಸ್ಗಿಂತ ಕೇರ್ ಅನ್ನೋದು ತುಂಬ ತುಂಬ ದೊಡ್ಡದಾಗತ್ತೆ, ಕಾಳಜಿ ಅನ್ನೋದು ತುಂಬ ದೊಡ್ಡದಾಗತ್ತೆ, ಕಂಟ್ರೋಲ್ಗಿಂತ ನಂಬಿಕೆ ದೊಡ್ಡದಾಗತ್ತೆ. ಪ್ರೀತಿ ಅಂತಂದರೆ ಯಾವತ್ತೂ ಬಂಧನ ಅಲ್ಲ, ಅದೊಂದು ಭರವಸೆ. ಕೇಳಿ ಮತ್ತೊಂದು ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ಪ್ರೀತಿ ಅಂತ ಅಂದ ತಕ್ಷಣ, ಪ್ರೀತಿಯಲ್ಲಿ ನಂಬಿಕೆ ಅಂತ ಅಂದ ತಕ್ಷಣ, ಎಲ್ಲರಿಗೂ ಹೊಳೆಯೋದೇನಪ್ಪ ಅಂತಂದರೆ ಕಣ್ಣಿಂದ ಶುರುವಾಗಿ ಮನಸ್ಸಿನ ಆಳಕ್ಕೆ ಇಳಿಯತ್ತೆ ಪ್ರೀತಿ ಅಂತ. ಪ್ರೀತಿ ಕಣ್ಣಿನಿಂದ ಶುರುವಾಗಬಹುದು ಅಥವಾ ಒಂದು ಸ್ಮೈಲ್ನಿಂದ ಆರಂಭ ಆಗಬಹುದು, ಆದರೆ ಅದು ತುಂಬ ವರ್ಷಗಳ ಕಾಲ ಉಳಿಯೋದು ಯಾವುದರಿಂದ ಅಂತಂದು ಗೊತ್ತಾ? ಅದೇ ನಂಬಿಕೆಯಿಂದ. ಪ್ರೀತಿಯಲ್ಲಿ ನಂಬಿಕೆನೇ ದೊಡ್ಡದು, ನಂಬಿಕೆನೇ ಪ್ರೀತಿ ಅಂತ ಅನ್ನಿಸ್ಬಹುದು ಒಂದೊಂದು ಸರಿ, ಸಹಜನೇ. ಕೈ ಹಿಡಿಯೋದಕ್ಕೆ ಸಾವಿರ ಜನ ಸಿಗಬಹುದು, ಆದರೆ ಜೀವನ ಪೂರ್ತಿ ಮನಸ್ಸು ಹಿಡಿದು ನಿಲ್ಲಿಸೋರು ತುಂಬ ಅಪರೂಪದಲ್ಲಿ ಅಪರೂಪ, ವಿರಳಾತಿ ವಿರಳ. ಅದೇ ಯಾರಪ್ಪ ಅಂತಂದರೆ ನಾವು ನಮ್ಮನ್ನು ನಂಬಿದವರು. ಕೇಳಿ ಮತ್ತೊಂದು ಗೀತೆ, ಪ್ರೀತಿಯ ಈ ಒಂದು ನಂಬಿಕೆಯ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಒಲವಿನ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಬಹಳಷ್ಟು ಒಳ್ಳೊಳ್ಳೆ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ, ಹಾಗೆ ಈ ಒಂದು ಮಾತುಗಳು ಇಳಿತಾ ಇದೆ ಅಂತ ಅನ್ಸುತ್ತೆ. ಸ್ಟುಡಿಯೋದಲ್ಲಿ ಹಾಗೆ ಈ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇನ್ನಷ್ಟು ವಿಚಾರಗಳು ತಲೆಗೆ ಬರೋದು ಸಹಜನೇ. ಯಾರನ್ನಾದರೂ ಪ್ರೀತಿಸೋದು ತುಂಬ ಸುಲಭ, ಆದರೆ ಅವರನ್ನು ಸಂಪೂರ್ಣವಾಗಿ ನಂಬುವುದು ತುಂಬ ತುಂಬ ದೊಡ್ಡ ಟ್ರಸ್ಟ್, ಅಂದರೆ ಆ ನಂಬಿಕೆಯಲ್ಲಿ ಇರುತ್ತೆ. ಆ ಪ್ರಾಮಿಸ್ ಉಳಿದಾಗ ಮಾತ್ರ ರಿಲೇಶನ್ಶಿಪ್ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ, ಬದುಕು ಇನ್ನಷ್ಟು ಖುಷಿಯಾಗಿರುತ್ತೆ. ಮತ್ತೊಂದು ಸುಮಧುರ ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋದಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಪ್ರೀತಿಯಲ್ಲಿ ನಂಬಿಕೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ನಾವು ಬಹಳಷ್ಟು ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಟ್ರಸ್ಟ್ ಪೊಸೆಸಿವ್ನೆಸ್ ಅನ್ನೋವಂಥ ತುಂಬ ವಿಚಾರಗಳನ್ನು ಮಾತಾಡಿದ್ವಿ. ಆದರೆ ಒಂದೊಂದು ಸರಿ ಏನಾಗುತ್ತೆ, ಹತ್ತಿರದಲ್ಲಿ ಇದ್ದರೂ ಪಕ್ಕದಲ್ಲಿ ಇದ್ದರೂ ಯಾಕೋ ಎಲ್ಲೋ ದೂರದಲ್ಲಿದ್ದಂಗೆ ಅಂತ ಅನಿಸುತ್ತೆ. ಇನ್ನೊಂದೊಂದು ಸರಿ ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಎಷ್ಟೇ ದೂರದಲ್ಲಿದ್ದರೂ ಹತ್ತಿರದ ಫ್ರೀಕ್ವೆನ್ಸಿಯಲ್ಲಿ ಹಾಗೆ ನಾವು ಕ್ಯಾಚ್ ಮಾಡ್ಕೋಬಹುದು. ಕೆಲವೊಮ್ಮೆ ಒಬ್ಬರ ಜೊತೆ ಪ್ರತಿದಿನ ಮಾತಾಡ್ತಾ ಇದ್ದರೂ ಮನಸ್ಸು ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಕೆಲವರು ದೂರದಲ್ಲಿದ್ದರೂ ಹೃದಯ ತುಂಬ ಹತ್ತಿರವಾಗಿರುತ್ತೆ. ಯಾಕೆಂತಂದರೆ ಡಿಸ್ಟೆನ್ಸ್, ಪ್ರೀತಿಯಲ್ಲಿ ಇರುವಂಥ ಒಂದು ಡಿಸ್ಟೆನ್ಸ್ ಕಿಲೋಮೀಟರ್ನಿಂದ ಅಳೆಯೋದಲ್ಲ. ಈ ಒಂದು ಡಿಸ್ಟೆನ್ಸ್ ಬರೋದು ಎಲ್ಲಿಂದ, ಅದು ನಂಬಿಕೆ ಇಲ್ಲದೇ ಇರೋದರಿಂದ. ಸೊ ಯಾವಾಗಲೂ ಯಾರಾದರೂ ಡಿಸ್ಟೆಂಟ್ ಆಗಿಬಿಟ್ರೆ ಪ್ರೀತಿಯಲ್ಲಿ, ಅದು ಯಾವಾಗಲೂ ಅಪನಂಬಿಕೆಯಿಂದ ಅಂತಲೇ ಅನ್ಕೋಬಹುದು. ಹಾಗಾಗಿ ಪ್ರೀತಿಯಲ್ಲಿ ದೊಡ್ಡ ವಿಚಾರ ಏನು? ನಂಬಿಕೆ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ.

ಸ್ನೇಹಿತರೆ, ಇದು ಕನ್ನಡ ಕಾಮನ್ ಬಿಲ್ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಹಾಗೆ ಪಿಚ್ಚರ್ ಪರ್ಫೆಕ್ಟ್ ಲವ್ ಸ್ಟೋರಿ ಥರ ನಾವು ಪ್ರೀತಿಯಲ್ಲಿ ನಂಬಿಕೆ ಥರ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ಪರ್ಫೆಕ್ಟ್ ಲವ್ ಸ್ಟೋರಿ ಅಂತ ಸಿಗೋದಿಲ್ಲ. ಸಿನಿಮಾ ಥರದ ಹ್ಯಾಪಿ ಎಂಡಿಂಗ್ ಕೂಡ ಇರದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಒಬ್ಬರನ್ನು ಕಳೆದುಕೊಳ್ಳುವ ಭಯಕ್ಕಿಂತ ಒಬ್ಬರನ್ನೊಬ್ಬರು ನಂಬುವ ಧೈರ್ಯ ತುಂಬ ತುಂಬ ದೊಡ್ಡದು ಅಂತ ನನಗನ್ಸುತ್ತೆ. ಅದೇ ನಿಜವಾದ ಪ್ರೀತಿ. ಯಾಕೆ ಭಯ ಪಡಬೇಕು ಒಬ್ಬರನ್ನ ಇನ್ನೊಬ್ಬರನ್ನ ಕಳ್ಕೊಳ್ತೀವಿ ಅಂತ? ಧೈರ್ಯವಾಗಿ ಹಾಗೆ ಜೀವನದಲ್ಲಿ ಒಟ್ಟಿಗೆ ಇರಬಹುದು ಅಂತ ಅನ್ನಿಸ್ಬಹುದು. ಪ್ರೀತಿ ಸುಂದರವಾಗಿ ಇರಬಹುದು, ಆದರೆ ಟ್ರಸ್ಟ್ ಇದ್ದಾಗ ಮಾತ್ರ, ನಂಬಿಕೆ ಇದ್ದಾಗ ಮಾತ್ರ, ಫೇತ್ ಇದ್ದಾಗ ಮಾತ್ರ ಅದು ಶಾಶ್ವತವಾಗಿರುತ್ತೆ. ಕೇಳಿ ಮತ್ತೊಂದು ಗೀತೆ ಒಲವಿನ ಆಲಾಪದಲ್ಲಿ. ಈ ಒಂದು ಪ್ರೀತಿಯ ಗೀತೆ ನಿಮ್ಮೆಲ್ಲರಿಗಾಗಿ.

ಪ್ರೀತಿಯ ವಿಚಾರವನ್ನು ಮಾತಾಡ್ತಾ, ಪ್ರೀತಿಯಲ್ಲಿರೋ ನಂಬಿಕೆಯನ್ನು ಮಾತಾಡ್ತಾ ಹಾಗೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ ಸ್ನೇಹಿತರೆ. ಪ್ರೀತಿಸಿ, ಆದರೆ ಅದಕ್ಕಿಂತ ಹೆಚ್ಚು ಒಬ್ಬರನ್ನೊಬ್ಬರು ನಂಬುವಂಥದ್ದು ತುಂಬ ತುಂಬ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರೀತಿ ರಿಲೇಷನ್ಶಿಪ್ನ ಉಸಿರಾದರೆ ನಂಬಿಕೆ ಅದರ ಹಾರ್ಟ್ ಬೀಟ್ ಅಂತಲೇ ಹೇಳಬಹುದು. ಇದು ಇವತ್ತಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಲವಿನ ಆಲಾಪ ಕಾರ್ಯಕ್ರಮದ ವಿಷಯವಾಗಿತ್ತು. ಮತ್ತೊಂದು ಮನಸ್ಸಿಗೆ ಹತ್ತಿರವಾದ ವಿಷಯದೊಂದಿಗೆ ಮತ್ತೆ ಅತಿ ಶೀಘ್ರದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಮೈಲ್ ಮಾಡಿ, ಪ್ರೀತಿಯಲ್ಲಿ ನಂಬಿ, ಪ್ರೀತಿಯನ್ನು ನಂಬಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು, ನಿಮ್ಮ ದನಿಯಾಗಿದ್ದು ನಾನು ನಿಮ್ಮ ಗೆಳೆಯ ಪ್ರಶಾಂತ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 9:15:21. 9:15 10:00 ನಿಮ್ಮೆಲ್ಲರಿಗಾಗಿ ಸುಮಧುರ ಗೀತೆಗಳು, ಹಿಂದಿ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಸುಖೋಂ ಕೆ ಪಲ್ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲನೇ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ

ಸುಖಕ್ಕೆ ಪಲ್ ಸಮುದ್ರ ಹಿಂದಿ ಗೀತೆಗಳ ಕಾರ್ಯಕ್ರಮ. ನಿಮ್ಮೆಲ್ಲರಿಗಾಗಿ ಒಳ್ಳೊಳ್ಳೆ ಗೀತೆಗಳು ಮೂಡಿ ಬರುತ್ತೆ. ಮಸ್ತಿತ್ತು ಪಾಠಶಾಲಾ. ನೀವು ಕೇಳ್ತಾ ಇದ್ರು ರಂಗ್ ದ ಬಸಂತಿ ಚಿತ್ರದ ಗೀತೆ, ನೀವು ಎಂಜಾಯ್ ಮಾಡಿದ್ರಿ. ಹಾಗೆ ಅಪರೂಪದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನ್ ವಿಲ್ ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ನಿಮ್ಮ ಜೊತೆಯಾಗಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಮುಂದಿನ ಗೀತೆ ಯಾವುದು ಅಂತ ಕೇಳ್ತಾ ಇದ್ದೀರಾ. ತುಂಬ ದಿನ ಆಗಿತ್ತು ಕೇಳಿ ಈ ಗೀತೆಯನ್ನು ಕೇಳಿ. ಭೂಪೇನ್ ಹಜಾರಿಕಾ ಅವರ ಧ್ವನಿಯಲ್ಲಿ ರುಡಾಲಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಗುರುತರ ಗಾವಬಡ ಪ್ಯಾರ ಕೆ ಜೆ ಸುಧಾಸ್ ಅವರ ಧ್ವನಿಯಲ್ಲಿ ಚಿಚ್ಚೋಳ್ ಚಿತ್ರದ ಗೀತೆ ಕೇಳಿದ್ರಿ. ಇದಕ್ಕಿಂತ ಮೊದಲು ಭೂಪೇನ್ ಹಜಾರಿಕಾ ಅವರ ಧ್ವನಿಯಲ್ಲಿ ರುಡಾಲಿ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಸುಖೋಂ ಕೆ ಫಲ್ ಕಾರ್ಯಕ್ರಮದಲ್ಲಿ ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಹೇಳಿ. ಅಂಜನಪ್ಪ ಲಿತೀಶಾ ಮಾಲಮಾಚನಹಳ್ಳಿ ಸಿಡ್ಲಘಟ್ಟ ತಾಲೂಕಿನಿಂದ ಹೇಳ್ತೀರಿ, ನಿಜವಾಗ್ಲೂ ಸೂಪರ್ ಆಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ ಅಂತ ಹೇಳಿ ರಾಣಿ ಹಳೆಬೀಡು ಇಂದ ಹೇಳ್ತೀರಿ. ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳ ಆಯ್ಕೆ ತುಂಬ ತುಂಬ ಇಷ್ಟ ಆಯಿತು ಅಂತ ಪ್ರೀತಿ. ಮತ್ತೊಂದು ಅದ್ಭುತವಾಗಿರುವಂತಹ ಗೀತೆಗಳ ಜೊತೆಯಲ್ಲಿ ಬಂದಿದ್ದೀರಾ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತೀರಿ, ಒಂದೊಂದು ಗೀತೆಯು ಅದ್ಭುತ ಅದ್ಭುತ ಅಂತ. ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಬನ್ನಿ, ಬೀಟ್ರೂಟ್ ಪಲ್ಯ, ಅನಾರಸಂ, ಚಪಾತಿ ಇದೆ, ಊಟ ಮಾಡೋಣ ಅಂತ ಕರಿತೀರಿ. ಓ ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ರಘು ಅವರ ಸಂದೇಶ ಬಂದಿದೆ, ರುಡಾಲಿ ಚಿತ್ರದ ಗೀತೆ ಕೇಳಿ ತುಂಬ ದಿನ ಆಗಿತ್ತು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಅವರು ಹೇಳ್ತಿದ್ದಾರೆ. ಸೊ ಇನ್ಯಾಕೆ ತಡ, ಇನ್ನೆರಡು ಗೀತೆಗಳನ್ನು ಕೇಳೋಣ ಬನ್ನಿ. ಯಾವುದು? ಅಲಿಶಾ ಚಿನಾಯ್ ಅವರ ಒಂದು ಆಲ್ಬಮ್ ಗೀತೆ ನಿಮ್ಮೆಲ್ಲರಿಗಾಗಿ.

ಅಲಿಶಾ ಚಿನಾಯ್ ಅವರ ಧ್ವನಿಯಲ್ಲಿ ಮೇಡ್ ಇನ್ ಇಂಡಿಯಾ ಒಂದು ಸೂಪರ್ ಹಿಟ್ ಗೀತೆ ನಿಮಗೆಲ್ಲರೂ ಕೇಳ್ತಾ ಇದ್ರಿ. ಹಾಗೆ ಮುಂದೆ ಇನ್ಯಾವ ಹಾಡುಗಳನ್ನ ಕೇಳಿ ಮತ್ತಿನ್ನೊಂದು ಗೀತೆ ನಿಮಗಾಗಿ ಪ್ರಸಾರ ಆಗತ್ತೆ.

ಕೇಳ್ತಾ ಇದ್ರೆ ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು ಸುಮಧುರ ಗೀತೆಗಳು ಎಫ್ ಎಂ ರೈನ್ಬೋದಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಒಂದು ಒಳ್ಳೆ ಗೀತೆ ಕೇಳ್ತಾ ಇದ್ರಿ, ತೇಜಾಬ್ ಚಿತ್ರದ ಗೀತೆ ಏಕ್ ದೋ ತೀನ್ ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು ಎಫ್ ಎಂ ರೈನ್ಬೋದಲ್ಲಿ. ಓಕೆ, ಇಲ್ಲಿ ಸಂದೇಶಗಳನ್ನು ನೋಡೋದಾದ್ರೆ ಗುರಿತರ ಗಾಮ ಬಡ ಪ್ಯಾರ ತುಂಬ ಇಷ್ಟ ಆಯಿತು ಕೇಳಿ ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತಾ ಇದ್ರೆ, ಪ್ರಶಾಂತ್ ಅವರೇ ಲಾಸ್ಟ್ ವೀಕ್ ಆಬ್ಸೆಂಟ್ ಆದರೆ ನೀವು ತುಂಬ ಮಿಸ್ ಮಾಡ್ಕೊಂಡ್ವಿ. ಓಕೆ, ತೇಜಾಬ್ ಚಿತ್ರದ ಒಂದು ಹಾಡು ಪ್ರಸಾರ ಮಾಡ್ತಾ ಇದ್ದೀರಾ ನಿಜವಾಗ್ಲೂ, ತುಂಬ ತುಂಬ ಒಳ್ಳೊಳ್ಳೆ ಗೀತೆಗಳು. ಓಕೆ, ಬೇತಾಬ್ ಚಿತ್ರದ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡಿ ಪ್ರಶಾಂತ್ ಅವರೇ. ಯಾರೋ ಚಿತ್ರದ ಹಾಡುಗಳನ್ನು ಟಚ್ ಮಾಡಲ್ಲ ಅಂತ ಮಂಗಳ ಅವರು ಮೈಸೂರಿನಿಂದ ಹೇಳ್ತೀರಿ. ಓಕೆ, ಖಂಡಿತ ಪ್ರಯತ್ನ ಪಡೋಣ. ಓಕೆ, ಸೂಪರ್ ಪ್ರಶಾಂತ್ ಅವರೇ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ ಪೂಜಾ ಅವರು. ಜೊತೆಗೆ ಶಾಂತಾಚಾರ ಬಡಿಗೆ ಅವರು ಅವರು ಕೊಕ್ಕನೂರು ಹರಿಹರದಿಂದ ಹೇಳ್ತೀರಿ. ನಮಸ್ಕಾರ ಸರ್, ರಾತ್ರಿಯಲ್ಲಿ ತಂಪಾದ ವಾತಾವರಣದಲ್ಲಿ ಇಷ್ಟು ಮೆರುಗು ನೀಡ್ತಾ ಇದೆ, ಸುಖಂಕೆ ಫಲ್ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಾವಂತೂ ಎಂಜಾಯ್ ಮಾಡ್ತಾ ಇದ್ದೀವಿ. ಹಳೆಯ ಗೀತೆಗಳಾದರೆ ಅದರಲ್ಲಿ ಸಾಹಿತ್ಯ ಸಂಗೀತ ಸೂಪರಾಗಿದೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಪ್ಲೇಯಿಂಗ್ ಸಚ್ ವಂಡರ್ಫುಲ್ ಸಾಂಗ್ಸ್ ಅಂತ ಹೇಳ್ತಾರೆ. ತೇಜಾಬ್ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿದರೆ, ರಘು ಅವರು ಹೇಳ್ತಾರೆ ಫ್ರಮ್ ರೈನ್ಬೋದಲ್ಲಿ ತುಂಬ ಅಪರೂಪದ ಗೀತೆಗಳು ಇವತ್ತು ಪ್ರಸಾರ ಮಾಡ್ತಾ ಇದ್ದೀರಾ ಪ್ರಶಾಂತ್ ಅಂತ ಅವರು ಹೇಳ್ತಾರೆ. ಹಾಗೆ ಕತ್ರಿಗುಪ್ಪೆಯಿಂದ ಅನ್ನಪೂರ್ಣ ಅವರು, ಮುರಳಿ ಅವರು, ಜೊತೆಗೆ ಸುಪ್ರಿಯ ಅವರು ಎಲ್ಲ ಫ್ಯಾಮಿಲಿ ಜೊತೆ ಊಟ ಮಾಡಿ ಆರಾಮಾಗಿ ಕೂತು ಗೀತೆಗಳನ್ನು ಕೇಳ್ತಾ ಇದ್ದೀವಿ ಅಂತ ತುಂಬ ಖುಷಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪ್ರೀತಿಯ ಸಂದೇಶಗಳಿಗೆ. ಇನ್ನೆರಡು ಗೀತೆಯನ್ನು ಕೇಳ ಬನ್ನಿ, ತುಂಬ ಸಾಂಗ್ಸ್ ಇದೆ ಕಾರ್ಟಲ್ಲಿ, ಯಾವುದು ತಗೊಳ್ಳೋದು ನನಗೂ ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗೆ ಒಂದು ಸ್ವಲ್ಪ ಹಿಂದೆ ಹೋಗೋಣ. ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಎಂಜಾಯ್ ಮಾಡಿ ಈ ಗೀತೆಯನ್ನು.

ಅದ್ಭುತವಾಗಿರುವಂಥ ಗೀತೆಗಳ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಒಂದು ತೆರೆ ಬಿಂದಿಯಾರೆ ಸೂಪರ್ ಹಿಟ್ ಗೀತೆ, ಬಹಳಷ್ಟು ಜನಕ್ಕೆ ಇಷ್ಟ ಆಗುವಂಥ ಗೀತೆ, ಅಭಿಮಾನ್ ಚಿತ್ರದ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ ಕನ್ನಡ ಕಾಮನ್ ಬಿಲ್ ಫ್ರಮ್ ರೈನ್ಬೋದಲ್ಲಿ ಸುಖಂಕೆ ಫಲ್ ಕಾರ್ಯಕ್ರಮದಲ್ಲಿ ಬಲಿ ಊಟ ಮಾಡೋಣ ಪ್ರಶಾಂತ್ ಹಾಡುಗಳನ್ನು ಕೇಳ್ತಾ ಊಟ ಎಷ್ಟು ಮಾಡಿದ್ದೀನಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅಮೃತ ರವೀಶ್ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಅ ಲಾಟ್ ಪ್ಲೇಲಿಸ್ಟ್ನ ಮೆಚ್ಚು ಸಂದೇಶವನ್ನು ಕಳಿಸಿರೋದಕ್ಕೆ. ಸರ್, ಹಿಂದಿನ ಸೋಮವಾರ ಆಬ್ಸೆಂಟ್ ಆದ ಕಾರಣ ಈ ವಾರ ಸಂಜೆ ಯಾವುದಾದ್ರೂ ಒಂದು ದಿನ ಪ್ರಯತ್ನ ಪಡಬಹುದು ಅಲ್ವಾ ಅಂತ ಉಮೇಶ್ ಅವರ ಸಂದೇಶ ಬಂದಿದೆ. ಖಂಡಿತ ಓಕೆ, ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ ಅಂತ ವಿಜಯಕುಮಾರ್ ಅವರು ಕಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಟ್ರ್ಯಾಕ್ಸ್ ಅವರ್ ಆಬ್ಸಲ್ಯೂಟ್ಲಿ ಸೂಪರ್ ಎಕ್ಸಲೆಂಟ್ ಪ್ರೆಸೆಂಟೇಷನ್ ಪ್ಲೇಲಿಸ್ಟ್ ಜೊತೆಗೆ ಸೋ ಪ್ಲೇಯಿಂಗ್ ವಂಡರ್ಫುಲ್ ಸಾಂಗ್ಸ್ ಮಿಲಿಯನ್ ಥ್ಯಾಂಕ್ಸ್ ಅಂತ ಸಂತೋಷ್ ಅವರು ವಿಜಯ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮಧುರವಾದ ಎಲ್ಲ ಹಿಂದಿ ಹಾಡುಗಳು ಊಟಕ್ಕೆ ಮುಂಚೆ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಕನ್ನಡ ಹಾಡುಗಳನ್ನು ಕೇಳ್ತಾ ಊಟ ಮಾಡ್ತೀವಿ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಪ್ರಶಾಂತ್ ಹಾಡುಗಳಂತೂ ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ ಶಿವಮೊಗ್ಗದಿಂದ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಮನೆ ಮುಂದೆ ಕೂತು ಎಲ್ಲ ಗೀತೆಗಳನ್ನು ಕೇಳಿದ್ರೆ ಅದರ ಖುಷಿನೇ ಬೇರೆ. ಪ್ರಶಾಂತ್ ಥ್ಯಾಂಕ್ ಯು ಅಂತ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಲಾಟ್ ನಿಮ್ಮ ಎಲ್ಲ ಸಂದೇಶಕ್ಕೆ. ಪ್ಲೇಲಿಸ್ಟ್ನ ಮೆಚ್ಚಿ ಸಂದೇಶವನ್ನು ಕಳಿಸಿರೋರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಸುಖಂಕೆ ಪಲ್ ಕಾರ್ಯಕ್ರಮದ ಸದ್ಯಕ್ಕೆ ಕಡೆಯ ಗೀತೆಯಾಗಿ ಸಿಲ್ಸಿಲಾ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ. ದೇಖ ಏಕ ಖ್ವಾಬ್ ತೋ ಸಿಲ್ಸಿಲೆ ಹುವೆ ನಿಮ್ಮೆಲ್ಲರಿಗಾಗಿ.

0: ಸುಖಂ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಆಕೆಯ ಗೀತೆಗಳಿಗೆ ಧನ್ಯವಾದಗಳು ಅಂತ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಇವತ್ತಿನ ಸುಖಂ ಕೇಪಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಸಂದೇಶವನ್ನು ಕಳಿಸಿರೋರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

ಸಂಗೀತದ ಸವಾರಿ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ, ಸಮಯ 10:20 ಈ ಹೊತ್ತಿನಲ್ಲಿ ಕನಸಿನ ಲೋಕಕ್ಕೆ ಹಾಗೆ ಒಂದು ಸುತ್ತ ಹೊಡೆದು ಬರೋಣ. ಬನ್ನಿ, ಒಳ್ಳೊಳ್ಳೆ ಸಮುದ್ರ ಕನ್ನಡ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಇವುಗಳ ಗೀತೆಗಳು, ಪ್ರಣಯ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳಿ ಮೊದಲನೇ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಗುಣನುಡಿ ಹೆಣ್ಣುಕೊಡು ಚಿತ್ರದ ಗೀತೆ ನೀರಲು ಜೊತೆಯಲ್ಲಿ.

ಅಲ್ವಾ ಈ ಬಂಧನ ಬಹುಜನ್ಮದ ಕಥೆ ಎಂದು ಮನ ಹೇಳಿದೆ. ಆ ಭಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ. ಅದ್ಭುತವಾಗಿರುವಂತಹ ಸಾಹಿತ್ಯ ಇದ್ದಂತಹ ಗೀತೆ ಕೇಳ್ತಾ ಇದ್ರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಒಂದು ಯುಗಳ ಗೀತೆಯನ್ನು ಎಫ್ ಎಂ ರೇನ್ಬೋ ನಮ್ಮ ಹೆಮ್ಮೆ. ಒಳ್ಳೊಳ್ಳೆ ಗೀತೆಗಳು ಅದ್ಭುತವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಹಾಗೆಯೇ ಸಿಲ್ಸಿಲ ಮೈ ಫೇವ್ರೇಟ್ ಸಾಂಗ್ ಅಂತ ಸುಕೋಂಕೇಬಲ್ ಕಾರ್ಯಕ್ರಮದ ಒಂದು ಸಂದೇಶ ಇಲ್ಲಿದೆ. ಎಂಗೇಜ್ನಲ್ಲಿ ಹುಬ್ಬಳ್ಳಿಯಲ್ಲಿ ಚಿತ್ರವನ್ನು ಅದೆಷ್ಟು ಸಾರಿ ನೋಡಿದೆನೋ ಲೆಕ್ಕನೇ ಇಲ್ಲ. ಕನ್ನಡದ ಹಾಡುಗಳನ್ನು ಇದೇ ಥರ ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಕಲಬುರಗಿ ಅಕ್ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಹೇಳ್ತಿದ್ದಾರೆ ಎಫ್ ಎಂ ರೇನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದರೆ. ಕನಸಿನ ಲೋಕದ ಮೊದಲನೇ ಹಾಡೇ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ಜಯಶ್ವರಿ ಗೋಪಾಲಕೃಷ್ಣ ಅವರು ಕೆ ಎಸ್ ಟೌನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನಿಮ್ಮ ನಿರೂಪಣೆ ಇರಲು ಜೊತೆಯಲ್ಲಿ ಎಫ್ ಎಂ ರೇನ್ಬೋ ಹಸಿರಾದಂತೆ, ಧ್ವನಿ ಇರಲು ಜೊತೆಯಲ್ಲಿ ಸಂಜೆ ಸೊಗಸಾದಂತೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು ಪೂಜಾ ಅವರೇ. ರಶ್ಮಿಯವರು ಹೇಳ್ತಿದ್ದಾರೆ ಎಫ್ ಎಂ ರೇನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಕನಸಿನ ಲೋಕದಲ್ಲಿ ಕನಸನ್ನು ಕಂಡಾಗೆ ಇದೆ ಈ ಒಂದು 10 ಗಂಟೆಯಿಂದ 11 ಗಂಟೆ ಕಾರ್ಯಕ್ರಮದಲ್ಲಿ ಇಂತಹ ಸಂದೇಶ ಬಂದಿದ್ದರೆ. ರಘು ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ಎಫ್ ಎಂ ರೇನ್ಬೋ ರಿಯಲಿ ನೈಸ್, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೋಮವಾರ ಕೆಲಸವನ್ನೆಲ್ಲ ಮುಗಿಸಿ ಈಗ ತಾನೇ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳಬೇಕು ಅಂತಿದ್ದೀನಿ, ಆವಾಗ ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗ್ತಾಯಿದೆ ಅಂತ ಅವರು ಮೆಸೇಜ್ ಬಂದಿದೆ. ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9480901013 ನೀವು ಸಂದೇಶವನ್ನು ಕಳಿಸ್ಬೋದು. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3. ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆಯಾಗಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಕೇಳಿ ಮತ್ತೊಂದು ಗೀತೆ, ಚೆಲುವೆಯ ಗೀತೆ ನಿಮ್ಮೆಲ್ಲರಿಗಾಗಿ. ಸುಪ್ರಭಾತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ರಾಜನ್ ನಾಗೇಂದ್ರ ಅವರ ಸಂಗೀತ, ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿ, ಜೀವದ ಶಂಕರ್ ಅವರ ಸಾಹಿತ್ಯ, ಗಿರಿಕನ್ಯೆ ಚಿತ್ರದ ಅದ್ಭುತವಾಗಿರುವಂತಹ ಗೀತೆ ಕೇಳ್ತಾ ಇದ್ರಿ ನೀವೆಲ್ಲರೂ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಕನಸಿನ ಲೋಕದಲ್ಲಿ ಇನ್ನಷ್ಟು ಗೀತೆಗಳನ್ನು ಮುಂದುವರೆಸೋದಕ್ಕಿಂತ ಮೊದಲು ಮತ್ತಷ್ಟು ಸಂದೇಶಗಳ ಕಡೆ ನೋಡೋಣ ಬನ್ನಿ. ಆನಂದ್ ಕುಲಕರ್ಣಿ ಅವರು ಸುಲೇಪೇಟದಿಂದ ಹೇಳ್ತಾರೆ, ನಮಸ್ತೆ ಪ್ರಶಾಂತ್ ಅವರೇ, ಪ್ರಸಾರವಾಗುತ್ತಿರುವ ಹಾಡುಗಳೆಲ್ಲ ಸೂಪರ್ ಸೂಪರ್ ಆಯ್ಕೆ, ಗೀತೆಗಳು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಹಾಗೆ ನಮಸ್ತೆ ಪ್ರಶಾಂತ್ ಅವರೇ, ಒಂದಕ್ಕೊಂದು ಅದ್ಭುತವಾಗಿರುವಂಥ ಹಾಡುಗಳನ್ನು, ಹಾಡುಗಳ ಸರಮಾಲೆಯನ್ನೇ ನೀವು ಪೋಣಿಸಿ ತಂದಿದ್ದೀರಾ, ಧನ್ಯವಾದಗಳು ಅಂತ ಯಶಸ್ವಿನಿ ಗಿರಿಜಮಾನಪೂರ್ಣ ಅವರು ಇನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಅಂಜನಪ್ಪ ಲಿತೀಶಾ ಮಾಲಮಾಚನಹಳ್ಳಿ ಶಿಡ್ಲಘಟ್ಟದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಪ್ರಶಾಂತ್ ಸೂಪರ್ ಸರ್, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಅಂತ ಅವರು ಹೇಳ್ತಿದ್ದಾರೆ. ಹಾಗೆ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಹೇಳ್ತಿದ್ದಾರೆ, ನಮಸ್ತೆ ಪ್ರಶಾಂತ್ ಅವರೇ, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನೀವು ಪ್ರಸಾರ ಮಾಡ್ತಿರುವ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿದೆ, ಆಯ್ಕೆಯ ಹಾಡುಗಳು ಇಷ್ಟವಾಗ್ತಾ ಇದೆ, ಪ್ರೀತಿಯ ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ರೆ, ಆಹಾಕೆ ಒಳ್ಳೊಳ್ಳೆ ಗೀತೆಗಳಲ್ಲಿ ನಾವು ಹಾಗೆ ತೇಲ್ತಾ ಇದ್ದೀವಿ ಕೆ ಅಂತ ಅನು ಅವರ ಸಂದೇಶ ಬಂದು ತಲುಪಿದೆ. ಪೂಜಾ ಅವ್ರು ಕೇಳ್ತಿದ್ದಾರೆ, ಮುಂದಿನ ಸೋಮವಾರ ಹಾಜರಿಯೋ ಗೈರು ಹಾಜರಿಯೋ ಅಂತ ಹೇಳಿ. ಓಕೆ, ಹೇಳ್ತೀನಿ. ರೈನ್ಬೋ ಮೈ ಫೇವ್ರೆಟ್ ಚಾನಲ್, ಥ್ಯಾಂಕ್ಸ್ ಫಾರ್ ಪ್ಲೇಯಿಂಗ್ ಸಚ್ ವಂಡರ್ಫುಲ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿರೋದು ಧನಂಜಯ್ ಕಮ್ಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆಯೇ ಮತ್ತೊಮ್ಮೆ ನಮಸ್ತೆ ಪ್ರಶಾಂತ್ ಅವರೇ, ಪ್ರತಿದಿನವೂ ಕನಸಿನ ಲೋಕದಲ್ಲಿ ಹಾಡುಗಳನ್ನು ಕೇಳ್ತಾನೆ ಊಟ ಮಾಡೋದು, ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಎಲ್ಲ ನಿರೂಪಕರ ಹಾಗೆ ನೀವು ನಿರೂಪಣೆಯ ದಿನದಂದು ಬಂದರೆ ಸಾಕು ಎಲ್ಲ ಗೀತೆಗಳು, ಮತ್ತು ನೀವು ಕೊಡುವ ವಿಷಯ ನಮ್ಮ ನೈಜ ನಿರೂಪಣೆ ಕನಸಿನ ಲೋಕಕ್ಕಿಂತ ಮತ್ತೊಂದು ಸುಂದರ ಲೋಕ ದರ್ಶನ ಮಾಡಿದ ಅನುಭವ ಆಗುತ್ತೆ, ದಯವಿಟ್ಟು ವಾರದಲ್ಲಿ ಒಂದು ದಿನ ಬರಲೇಬೇಕು ಅಂತ ಒಂದು ಪ್ರೀತಿಯ ಡಿಮಾಂಡ್ ಇದೆ ಉಮೇಶ್ ಅವರ ಸಂದೇಶದಲ್ಲಿ. ಪ್ರೀತಿಯ ಧನ್ಯವಾದಗಳು, ಖಂಡಿತ ಪ್ರಯತ್ನ ಪಡ್ತೀನಿ. ಸೂಪರ್ ಹಾಡುಗಳು ಪ್ರಶಾಂತ್, ನೆಕ್ಸ್ಟ್ ವೀಕ್ ಚಕರ ಹಾಜರ ಅಂತಹ ಭಾಗ್ಯ ಅವರು ಕೇಳ್ತಾ ಇದ್ದಾರೆ. ಓಕೆ ಓಕೆ, ಹೇಳೋಣ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಹೇಳ್ತಿದ್ದಾರೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡ್ತಾ ಇದೆ, ಹಾಗೆ ಒಂದೇ ಒಂದು ಆಸೆಯೋ ಎಂಬ ಗೀತೆಯ ಸಾಲುಗಳು ಕೇಳಿದಾಗ ಕೆಲ ಹೊತ್ತು ಕನಸಿನ ಲೋಕದಲ್ಲಿ ತೇಲಿದಂತಾಯಿತು, ಅಪರೂಪದ ಗೀತೆಗಳನ್ನು ಕೇಳಿಸಿದಿರಿ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್, ಇದೆಲ್ಲ ಸಾಧ್ಯ ನಮ್ಮ ಕಾಮನ ಬಿಲ್ಲಿನಲ್ಲಿ ಮಾತ್ರ ಅಂತ ಅವರ ಸಂದೇಶ ಇದೆ. ಧನ್ಯವಾದಗಳು. ಸೂಪರ್ ಸಾಂಗ್ಸ್ ಆ್ಯಂಡ್ ವಾಯ್ಸ್ ವೆರಿ ನೈಸ್ ಅಂತ ಗೋಪಿ ಕಾರಾಣಿ ಎಲ್ ಎನ್ ಪುರಂಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ದಿಸ್ ಆರ್ ಆಲ್ ಒಳ್ಳೊಳ್ಳೆ ಗೀತೆಗಳು, ನಾನು ಪ್ರತಿದಿನ ಕೇಳ್ತೀನಿ 13-14 ವರ್ಷದಿಂದ. ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ರೋಹಿತ್ ಅವರ ಸಂದೇಶ ಇದೆ ಇಲ್ಲಿ. ನಾನ್ ಸ್ಟಾಪ್ ಹಾಡುಗಳು ವರೆವ ಬ್ಯಾಕ್ ಟು ಬ್ಯಾಕ್ ವೆರಿ ನೈಸ್ ಅಂತ ಸಂದೇಶ ಕಳಿಸ್ತಾ ಹೇಳ್ತಿರೋದು ಅಮೃತ ರಮೇಶ್ ಅವರು, ಜೊತೆಯಲ್ಲಿ ಶಾಂತಾಚಾರ ಬಡಗೇರ ಕುಕ್ನೂರು ಹರಿಹರ ತಾಲೂಕಿನಿಂದ ಹೇಳ್ತೀರಿ. ನಮಸ್ತೆ, ಆಕಾಶವಾಣಿ ರೈನ್ಬೋದಲ್ಲಿ ಕೇಳಿಬರುವ ಇಂಪಾದ ಗೀತೆಗಳು ಮನಸ್ಸನ್ನು ಅರಳಿಸುವಂಥ ಅದ್ಭುತ ಶಕ್ತಿ ಇದೆ. ರಾತ್ರಿಯ ನಿಶಬ್ದದ ರೇಡಿಯೋದಲ್ಲಿ ಹೊರಹೊಮ್ಮುವ ಹಳೆಯ ಮಧುರ ಗೀತೆಗಳಿಗೆ ಕಿವಿಗೆ ಬಿದ್ದಾಗ ಆಗುವ ಆನಂದವೇ ಬೇರೆ ಅನುಭವ, ನಿಜಕ್ಕೂ ವರ್ಣನಾತೀತ. ಕನಸಿನ ಲೋಕಕ್ಕೆ ಪ್ರಯಾಣ ಬೆಳೆಸಲು ಒಳ್ಳೆ ಸುಮಧುರ ಗೀತೆಗಳು ಕೇಳುತ್ತವೆ. ಹಳೆಯ ಗೀತೆಗಳು ಸಾಹಿತ್ಯದಲ್ಲಿ ಒಂದು ತೂಕ ಇರುತ್ತೆ, ಅಲೆ ಅಲೆಯಾಗಿ ಬರುವ ಆ ಸಂಗೀತದ ಮಾಧುರ್ಯವು ಹಳೆಯ ನೆನಪುಗಳು ಮರಕಳಿಸುವಂತೆ ಮಾಡ್ತಾ ಇದೆ. ರೇಡಿಯೋ ನಿರೂಪಕರ ಪ್ರಶಾಂತ ಧ್ವನಿ ಮಧ್ಯೆ ಬರುವ ಗೀತೆಗಳ ನಡುವೆ ತಿಳಿಯದಂತೆ ನಾವು ನಿದ್ರೆ ಮಡಲಿಗೆ ಜಾರ್ತಾ ಇದ್ದೀವಿ. ಪ್ರೀತಿಯ ಧನ್ಯವಾದಗಳು ಅಂತ ಶಾಂತಾಚಾರ್ಯ ಅವರ ಸಂದೇಶ ಇದೆ. ಪ್ರೀತಿಯ ಧನ್ಯವಾದಗಳು ನಿಮಗೂ ಕೂಡ. ಓಕೆ, ನಾಳೆ ಇಂಟರ್ನ್ಯಾಷನಲ್ ನರ್ಸ್ ಡೇ, ಹುಟ್ಟಿದಬ್ಬ ಕೂಡ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಯಾರಿದು ಯಾರಿದು. ಓಕೆ, ನಂಬರ್ ಎಂಡಿಂಗ್ 734 ಸಂದೇಶ ಬಂದಿದೆ. ಎನಿವೇ, ಅಡ್ವಾನ್ಸ್ ವಿಶಸ್ ನಿಮ್ಮ ಹುಟ್ಟಿದ ಹಬ್ಬಕ್ಕೆ. ರಾಣಿ ಹಳೆಬೀಡು ಇಂದ ಹೇಳ್ತಿದ್ದಾರೆ, ಕಾರ್ಯಕ್ರಮ ಮಧುರವಾಗಿದೆ, ನಿರೂಪಣೆಯೊಂದಿಗೆ ಇಂಪಾದ ಗೀತೆಗಳು ತುಂಬ ಖುಷಿ ಕೊಡ್ತಾ ಇದೆ. ಪ್ರೀತಿಯ ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದರೆ. ಎಚ್ ಎಲ್ ಬಸವರಾಜ ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಹೇಳ್ತಿದ್ದಾರೆ, ಊಟ ಮಾಡ್ತಾ ಒಳ್ಳೊಳ್ಳೆ ಗೀತೆಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ, ಅದರಲ್ಲೂ ಓಕೆ ಹಿಂದಿ ಗೀತೆಗಳು ತುಂಬ ಇಷ್ಟ ಆಯಿತು, ಕನಸಿನ ಕನ್ನಡ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ, ಧನ್ಯವಾದಗಳು ಪ್ರಶಾಂತ್ ಅಂತ ಅವರ ಸಂದೇಶ ಇದೆ. ಜೊತೆಯಲ್ಲಿ ಪ್ರಶಾಂತ್ ಅವರಿಗೆ ಇಂದಿನ ಎಲ್ಲ ಗೀತೆಗಳು ತುಂಬ ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ ಅಂತ ವಿಜಯಪುರ ಕೆ ಸಿ ನಗರದಿಂದ ವಿಠಲ್ ರಾವ್ ಕುಲಕರ್ಣಿ, ಸಿಂಧು ಕುಲಕರ್ಣಿ ಹಾಗೂ ಮನೆಯವರ ಸಂದೇಶ ಬಂದು ತಲುಪಿದೆ. ಇಷ್ಟು ಸಂದೇಶಗಳು ಈಗ ಸದ್ಯಕ್ಕೆ ಇನ್ಬಾಕ್ಸಲ್ಲಿರುವಂಥದ್ದು. ಮುಂದಿನ ಗೀತೆಗಳನ್ನು ಕೇಳೋಣ ಬನ್ನಿ. ಯಾವ ಗೀತೆ? ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಮತ್ತೊಂದು ಡಿಫ್ರೆಂಟ್ ಆಗಿರುವಂತಹ ಗೀತೆ ನಾನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ, ಜೀವದ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆ. ಎಂಜಾಯ್ ಮಾಡಿ ಈ ಗೀತೆಯನ್ನು.

ತಂದಳೋ ಪ್ರೇಮದ ಸಿರಿ, ಯಾರದೋ ಪ್ರೇಮದ ಸಿರಿಯನ್ನು ತಂದಿರೋದು. ಹೇಗೆ ಅದ್ಭುತವಾಗಿರುವಂತಹ ಗೀತೆಗಳು ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಯಾವುದನ್ನು ಕೇಳಬೇಕು, ಯಾವುದನ್ನು ಬಿಡಬೇಕು ಅನ್ನುವಷ್ಟು ನಿಮ್ಮ ಹಾಡಿನ ಲಿಸ್ಟ್ ಕನ್ಫ್ಯೂಸ್ ಮಾಡ್ತಾ ಇದೆ ಅಂತ ನಾಗರತ್ನ ಅವರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಒಟ್ಟಿನಲ್ಲಿ ಈ ಗೀತೆಗಳನ್ನು ಎಂಜಾಯ್ ಮಾಡಿ, ಗೀತೆಗಳು ಪ್ರಶಾಂತವಾಗಿದೆ ಅಂತ ಅನುಷಾ ಅವರ ಸಂದೇಶ ಬಂದು ತಲುಪಿದರೆ. ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ಹೇಳ್ತೀರಿ, ಸೂಪರ್ ಸಾಂಗ್ಸ್ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಪ್ರಶಾಂತ್ ಅಂತ ಹೇಳ್ತೀರಿ. ಒಳ್ಳೊಳ್ಳೆ ಗೀತೆಗಳು ಕಡ್ರಿ ಪ್ರಶಾಂತ್, ಅದಕ್ಕೆ ಸೋಮವಾರ ಕೇಕ್ ಆಯ್ತಾ ಇರೋದು, ಬರೋದು ಮಿಸ್ ಮಾಡಿಬಿಡಿ ಪ್ಲೀಸ್ ಅಂತ ಹೇಳ್ತೀರ. ಓ ಮೈ ಗಾಡ್, ಕೃಷ್ಣವೇಣಿಯವರ ಸಂದೇಶ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿಯ ಸಂದೇಶಕ್ಕೆ. ನಿಜವಾಗ್ಲೂ ಒಂದೊಂದು ಸರಿ

ಕೆಲಸದ ಒತ್ತಡ ಹೇಗಿರುತ್ತೆ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ ಆಕಾಶವಾಣಿನ. ಆ ಥರ ಆಗೋಗ್ಬಿಡತ್ತೆ ಒಂದೊಂದು ಸರಿ. ಖಂಡಿತ ಖಂಡಿತ ಖಂಡಿತ, ನನ್ನ ಕಡೆಯಿಂದ 100% ಪ್ರಯತ್ನ ಇದ್ದೇ ಇರುತ್ತೆ ನಮ್ಮ ಸ್ಟುಡಿಯೋಗೆ ಬರೋದಕ್ಕೆ, ನಮ್ಮ ನಿಮ್ಮೆಲ್ಲರನ್ನ ಭೇಟಿಯಾಗೋದಕ್ಕೆ. ಕಾರ್ಯಕ್ರಮದ ಕೊನೆಯ ತನಕ ಮಧುರವಾದ ಹಾಡುಗಳನ್ನು ಕೇಳ್ತಾ ಇರ್ತೀವಿ. ಧನ್ಯವಾದಗಳು ಶುಭರಾತ್ರಿ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಮೆಲೋಡಿಯಸ್ ಸಾಂಗ್ಸ್ ಟುಮಾರೋ, ಲೆಟ್ಸ್ ವಿಶ್ ಆ ಸಿಸ್ಟರ್ಸ್ ನರ್ಸಸ್ ಫಾರ್ ದೇರ್ ಡೆಡಿಕೇಶನ್ ಟುವರ್ಡ್ಸ್ ಪೇಷಂಟ್ಸ್ ಎಸ್ಪೆಷಲಿ ದ ಸೀನಿಯರ್ ಸಿಟಿಸನ್ಸ್ ಅಂತ, ಜೊತೆಗೆ ಆ್ಯಂಡ್ ಹೆಲ್ಪ್ ದ ಚಿಲ್ಡ್ರನ್ ಆಫ್ ಆಲ್ ನೇಷನ್ಸ್ ಟು ಎರಡ್ ಪೋಲಿಯೋ ಸೇವಿಂಗ್ ಮೆನಿ ಲೈವ್ಸ್ ಡ್ಯೂರಿಂಗ್ COVID-19 ಪುಟಿಂಗ್ ದೆಮ್ಸೆಲ್ಸ್ ಅಟ್ ರಿಸ್ಕ್ ಅಂತ ಹೇಳ್ತಿದ್ದಾರೆ. ಒಳ್ಳೆಯ ಗೀತೆಗಳನ್ನು ನಾಳೆ ಇಂಟರ್ನ್ಯಾಷನಲ್ ನರ್ಸ್ ಡೇ ಅಂತ ಹೇಳಿ ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರಮಿಂದ ಸಂದೇಶವನ್ನು ಕಳಿಸ್ತಾ ಇವಾಗಲೇ ವಿಶ್ ಮಾಡ್ತಿದ್ದಾರೆ. ಖಂಡಿತ ಅದ್ಭುತವಾಗಿರುವಂತಹ ಸಂದೇಶ. ಹಾಗೆ ಬಿಸಿ ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಉಪ್ಸಾರು, ಈರುಳ್ಳಿ ಬೊಂಡ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್, ಥ್ಯಾಂಕ್ಸ್ ಎ ಲಾಟ್. ನೆಕ್ಸ್ಟ್ ವೀಕ್ ಬರ್ತೀರಾ ಹೇಳ್ತೀನಿ ಅಂತ ಹೇಳದೆ ಇರಬೇಡಿ, ಮರಿಬೇಡಿ ಅಂತ ಪೂಜಾ ಅವರ ಸಂದೇಶ ಬಂದಿದೆ. ಖಂಡಿತ ಖಂಡಿತ ಹೇಳ್ತೀನಿ. ಆದರೆ ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ ಬನ್ನಿ ಮುಂದಿನ ಗೀತೆ ಯಾವುದಿದೆ ಅಂತ ಹೇಳಿ. ಮತ್ತೊಂದು ಒಳ್ಳೆಯ ಗೀತೆ, ಅದ್ಭುತವಾಗಿರುವಂಥ ಗೀತೆ. ಹಾಗೆ ಹಿಂದೆ ಹೋಗ್ತಾ ಕೇಳೋಣ ಬನ್ನಿ. ಈ ಗೀತೆ ಎಷ್ಟು ಸರಿ ಕೇಳಿದ್ರು ಬೇಜಾರು ಆಗೋದೇ ಇಲ್ಲ. ಎಷ್ಟು ಜನಕ್ಕೆ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳಿ. ಹಾಗೆ ಮನೆ ಮುಂದೆ ಜಾಗ ಇದ್ದರೆ ಅಥವಾ ಬ್ಯಾಲ್ಕನಿಯಲ್ಲಿರ್ಬೋದು ಅಥವಾ ಟೆರೇಸಲ್ಲಿರ್ಬೋದು, ಹಾಗೆ ಕೂತು ಆಕಾಶವನ್ನು ನೋಡಿ ನಕ್ಷತ್ರಗಳು ಕಾಣಿಸ್ತಾ ಇತ್ತು. ನಾನು ಹೊರಗಡೆ ವಾಕ್ ಹೋದಾಗ ನಕ್ಷತ್ರಗಳು ಕಾಣಿಸ್ತಾ ಇದ್ದರೆ ಈ ಗೀತೆಯನ್ನು ಹಾಗೇ ಎಂಜಾಯ್ ಮಾಡಿ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಎಂಜಾಯ್ ಮಾಡಿ FM Rainbow.

ಮಧುರವಾಗಿರುವಂತಹ ಮಧುರ ಮಧುರ ಗೀತೆ ಕೇಳ್ತಾ ಇದ್ರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ. ಓಕೆ, ಹಾಗೆ ಸಂದೇಶಗಳ ಕಡೆ ನೋಡೋದಾದರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ಅದ್ಭುತ ಅದ್ಭುತ ಅದ್ಭುತವಾಗಿರುವಂತಹ ಗೀತೆಗಳು, ಅದ್ಭುತ ಕಾರ್ಯಕ್ರಮ, ತಂಪಾದ ಹೊತ್ತಿನಲ್ಲಿ ಇಂಪಾದ ಗೀತೆಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಾಯ್ ಪ್ರಶಾಂತ್, ಇಂದಿನ ಕನಸಿನ ಲೋಕ ಹಾಡುಗಳು ಸೂಪರ್ ಸೂಪರ್, ಹೀಗೊಂದು ಹನಿಗವನ ಕನ್ನಡದ ಕಾಮನಬಿಲ್ಲಿನಲ್ಲಿ ಮಧುರವಾದ ಹಾಡುಗಳು ಚಂದ, ಈ ಹಾಡುಗಳಿಂದ ಮಧುರವಾದ ನೆನಪುಗಳು ತರುವುದು ಅಂದ, ಅಂದವೋ ಚಂದವೋ ಒಟ್ಟಿನಲ್ಲಿ ಬೆಂಗಳೂರು ಆಕಾಶವಾಣಿಯಿಂದ ಎಲ್ಲರ ಮನಸ್ಸಿಗೂ ಆಗುವುದು ಬ್ರಹ್ಮಾನಂದ. ಥ್ಯಾಂಕ್ ಯು ಅಂತ ಗಿರೀಶ್ ಅವರ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಓ ವೆರಿ ನೈಸ್, ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೆ, ತುಂಬ ಚೆನ್ನಾಗಿದೆ ನಿಮ್ಮ ಒಂದು ಹನಿಗವನ ಕೂಡ, ಅದ್ಭುತವಾಗಿದೆ, ಪ್ರೀತಿಯ ಧನ್ಯವಾದಗಳು ಗಿರೀಶ್ ಅವರೇ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ, ಧನ್ಯವಾದಗಳು ಪ್ರಶಾಂತ್ ಅಂತ ಕಿಶನ್ ರೋಷನ್ ಶಿವಭಾರಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಡವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು

ಅನ್ನಿಸ್ತಾ ಹೇಳ್ತಿದ್ದಾರೆ, ಎಲ್ಲೇ ಇದ್ರೂ ಪರವಾಗಿಲ್ಲ, ಆಗಾಗ ಬಂದು ಹಾಡು ಪ್ಲೇ ಮಾಡಿ, ಫ್ರಮ್ ರೈನ್ಬೋ ಮಿಸ್ ಮಾಡಬೇಡಿ ನೀವು ಬರೋದು ಅಂತ ನಾಗರತ್ನ ಅವರು ಒಂದು ಜಿಫ್ ಜೊತೆಗೆ ಒಂದು ಸಂದೇಶ. ಅದ್ಭುತವಾಗಿದೆ, ಎಂಜಾಯ್ ಮಾಡಿದೆ ರಿಯಲಿ. ಕನಸಿನ ಲೋಕ ಸುಂದರ ಸಿನಿಮಾಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ ಅನುಭವ ಆಯಿತು ಸರ್. ವಿಶೇಷ ಸುಮಧುರ ಗೀತೆಗಳು, ತಮ್ಮ ಕಳಕಳಿಯ ಪ್ರೀತಿಯ ನಿರೂಪಣೆಗೂ ಸೇರಿ ಪ್ರೀತಿಯ ಧನ್ಯವಾದಗಳು ಅಂತ ಉಮೇಶ್ ಅವರ ಸಂದೇಶ ಬಂದಿದೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಸೂಪರ್ ಸಾಂಗ್ಸ್ ಪ್ರಶಾಂತ್ ಅವರೇ, ಇದೆ ಹಾಡು ನಾನು ಹಾಡಿದ್ದೆ ಓಕೆ ಕಾಲೇಜ್ ಡೇಸಲ್ಲಿ ಅಂತ ಅವ್ರು ಹೇಳ್ತಾರೆ. ಪೂಜಾ ಅವರು ಓಕೆ ವೆರಿ ನೈಸ್, ಖಂಡಿತ ಒಳ್ಳೆಯದಾಗಲಿ. ಹಾಗೆ ವರೆ ವಾ ಅದ್ಭುತ ಗೀತೆ ಈ ಸಂಭಾಷಣೆ ಅಂತ ಕೃಷ್ಣವೇಣಿಯವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಸಂದೇಶಕ್ಕೆ. ಮುಂದಿನ ಗೀತೆ ಯಾವುದು? ಓಕೆ, ಸಮಯ ಹೇಗೆ ಓಡ್ತಾ ಇದೆ ನೋಡಿ, 10:55 ಆಗೋಗ್ಬಿಟ್ಟಿದೆ. ಇನ್ನು 10 ನಿಮಿಷ ಮಾತ್ರ ಬಾಕಿ ಇದೆ. ಇಷ್ಟು ಸಾಧ್ಯನೋ ಅಷ್ಟು ಗೀತೆಗಳನ್ನು ಪ್ರಸಾರ ಮಾಡೋಣ. ಕೇಳಿ ಪಿ ಪಿ ಶ್ರೀನಿವಾಸ ಅವರ ಧ್ವನಿಯಲ್ಲಿ ಸೂಪರ್ ಹಿಟ್ ಗೀತೆ, ಮೋಸ್ಟ್ ಎಂಜಾಯಬಲ್ ಸಾಂಗ್.

ಇದನ್ನೇ ನಾನು ಹೇಳ್ತಿರೋದು ಖಂಡಿತ. ಎಫ್ ಎಂ ರೇಡಿಯೋನ ಬಿಡೋ ಮಾತೇ ಇಲ್ಲ, ಬಂದೇ ಬರ್ತೀನಿ ಖಂಡಿತ. ಸಿಗೋಣ ಸೋಮವಾರಗಳಂದು ಎಫ್ ಎಂ ರೇಡಿಯೋದಲ್ಲಿ ಅಂತ ಹೇಳ್ತಾ ಮಸ್ತ್ ಮಸ್ತ್ ಮಧುರವಾದ ಹಾಡುಗಳನ್ನು ಕೇಳ್ತಾ ನಿಮಗೆ ಕೊಡದೇ ಡಬಲ್ ರಸಗುಲ್ಲ ತಿಂದುಬಿಟ್ಟಿದ್ದೀನಿ ನಾನು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತೀರ. ನಿಮ್ಮ ಸಂದೇಶನೇ ರಸಗುಲ್ಲ ತಿಂದಷ್ಟು ಖುಷಿಯಾಯಿತು ಚಿದಾನಂದ ಅವರೇ, ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತೀರಾ, ನಮಸ್ಕಾರ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿರೂಪಣೆ ಮತ್ತು ಗೀತೆಗಳು ಆಯ್ಕೆ ತುಂಬ ಚೆನ್ನಾಗಿ ಮೂಡಿ ಬಂತು, ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಮಂಡಿಕಲ್ ಕೃಪಾ ಅವರೇ. ಪ್ರಶಾಂತ್ ಸರ್, ಧರ್ಮಸರೆ ಸಾಂಗ್ ಕೇಳಿ ತುಂಬ ಖುಷಿಯಾಯಿತು, ಒಂದಕ್ಕಿಂತ ಒಂದು ಹಾಡು ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸ್ತಾ ಇರೋದು ಗೋಪಾಲಚಾರಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ಗೋಪಾಲ್ ಅವರೇ, ಹಾಡುಗಳು ಸೂಪರ್, ಧನ್ಯವಾದಗಳು ಅಂತ ರವೀಂದ್ರ ತವರೆಗೆರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಅಲಾಟ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಫ್ರೀ ಮಾಡಿಕೊಂಡು ಬಂದು ನಮ್ಮೆಲ್ಲರ ಜೊತೆ ಈವ್ನಿಂಗ್ ಹಂಚ್ಕೊಳ್ಳಿ. ತುಂಬ ತುಂಬ ಧನ್ಯವಾದಗಳು ಸರ್, ಬ್ಯೂಟಿಫುಲ್ ನಿರೂಪಣೆ. ನೆಕ್ಸ್ಟ್ ವೀಕ್ ಬರೋರ್ಗೂ ಮಿಸ್ ಮಾಡ್ಕೊಳ್ತೀವಿ. ಥ್ಯಾಂಕ್ಸ್ ಫಾರ್ ಬ್ಯೂಟಿಫುಲ್ ಈವ್ನಿಂಗ್, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಬನ್ನಿ, ಯಾವಾಗ ಬರ್ತೀರಾ ಅಂತ ಹೇಳಿ. ಓಕೆ, ಖಂಡಿತ ಮುಂದಿನ ಸೋಮವಾರ ಬರೋ ಪ್ರಯತ್ನದಲ್ಲಿ ನನ್ನ ಕಡೆಯಿಂದ ಇದ್ದೇ ಇದೆ. ಥ್ಯಾಂಕ್ಸ್, ನಾವು ಸಹ ಮರೆಯೋದಿಲ್ಲ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು.

ಹಾಗೆ ಗುಡ್ ನೈಟ್ ಪ್ರಶಾಂತ್ ಅಂತ ಕೃಷ್ಣವೇಣಿಯವರ ಸಂದೇಶ ಬಂದು ತಲುಪಿದೆ. ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ FM ರೈನ್ಬೋದಲ್ಲಿ ಮತ್ತೆ ಮುಂದಿನ ವಾರ ಎಂದಿನಂತೆ ಭೇಟಿಯಾಗೋಣ ಅಂತ ಹೇಳ್ತಾ ಸದ್ಯಕ್ಕೆ ಸ್ಟುಡಿಯೋ ಇಂದ ಹೊರಡ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. FM ರೈನ್ಬೋದಲ್ಲಿ ವಾರವೆಲ್ಲ ಶುಭವಾಗಿರಲಿ, ನೀವು ಅಂದ್ಕೊಂಡು ಕೆಲಸ ಇಲ್ಲ ಕೈಗೂಡಲಿ ಅಂತ ಹೇಳ್ತಾ ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಎಂದಿನಂತೆ ಮುಂದಿನ ಸೋಮವಾರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ ಭೇಟಿಯಾಗೋಣ. ನಿಮಗೆ ಅಂದ್ಕೊಂಡಿದ್ದ ಕೆಲಸ ಇಲ್ಲ ಆಗಲಿ, ಜೊತೆಗೆ ಆರೋಗ್ಯದ ಕಡೆಗೂ ಗಮನ ಇರಲಿ, ಎಕ್ಸಸೈಸ್ ಫಿಟ್ನೆಸ್ ಎಲ್ಲನೂ ತುಂಬ ಮುಖ್ಯ. ಸಂದೇಶವನ್ನು ಕಳಿಸಿದ್ರವ್ರಿಗೆ ಮತ್ತು ಕಾರ್ಯಕ್ರಮವನ್ನು ಮೆಚ್ಚಿರೋರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 11:05 ದೆಹಲಿ ಕೇಂದ್ರದಿಂದ ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರವಾಗಲಿದೆ. ಕೇಳ್ತಾರೆ ಕನ್ನಡ ಕಾಮನ ಬಿಲ್ಲು FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.

ಕಶ್ಮೀರ್ ಹಟಾಯಿ ಹೋಗಿ ಹೇ ಹರ್ ತರಫ ಮುಜ್ಕೋ.